ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಪಂಚಾಂಗ ಶಕವರ್ಷ 1948 ಭಾದ್ರಪದ 21 ಅಂದರೆ 2026ನೆಯ ಇಸ್ವಿಯ ಸೆಪ್ಟೆಂಬರ್ ತಿಂಗಳ 12ನೇ ತಾರೀಕಿನ ಶುಭಪ್ರದಾಯಕವಾದಂತಹ ಶನಿವಾರದ ಮುಂಜಾನೆಯಲ್ಲಿ ನಾವಿದ್ದೀವಿ. ಇಂದಿನ ದಿನ ನಿಮ್ಮೆಲ್ಲರ ಪಾಲ್ಗು ಕೂಡ ಸುಮಧುರವಾಗಿರಲಿ ಅಂತ ಆಶಿಸ್ತಾ ಮಂಗಳ ಧ್ವನಿಯೊಂದಿಗೆ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇರೋದು ಆರ್ ಜೆ ಅಶ್ವಿತಾ ಮಲ್ನಾಡ್.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜಾತಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
8: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, musically yours.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 6:11 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಇಂದಿನ ದಿನ ನಿಮ್ಮೆಲ್ಲರ ಪಾಲ್ಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸುತ್ತಾ, ಯಾವುದೇ ರೀತಿಯಾದಂತಹ ವಿಘ್ನ, ಭಯಗಳು, ಬಾಧೆಗಳು ಬಾಧಿಸದೇ ಇರಲಿ ಅಂತ ವಿಘ್ನವನ್ನು ನಿವಾರಿಸುವಂತಹ ವಿನಾಯಕನನ್ನು ಪ್ರಾರ್ಥಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನು ನೀಡೋಣ.

ಸಮಯದಲ್ಲಿ ಇಂತಹ ಮನಮೋಹಕವಾದಂತಹ ಹೃದಯವನ್ನ ಅಲೌಕಿಕ ದೆಸೆಯ ಕಡೆ ಕರ್ಕೊಂಡು ಹೋಗುವಂತಹ ಗೀತೆಗಳನ್ನ ಕೇಳೋದು ಆಹ್ಲಾದಕರ ಅಂತ ಹೇಳ್ತಾ ಮುಂದಿನ ಗೀತೆಗಳೊಂದಿಗೆ ಸಾಗೋಣ. ನೀವು ಕೇಳ್ತಾ ಇದ್ದೀರಾ ನಾದಾರ್ಚನೆ, ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. ಮುಂದೆ ಒಂದು ಸೊಗಸಾದ ವಚನವೊಂದನ್ನು ಕೇಳಿ. ಮನುಷ್ಯನಿಗೆ ಏನು ಇದೆ ಅನ್ನೋದಕ್ಕಿಂತ ಏನಿಲ್ಲ ಅನ್ನೋಂತಹ ಚಿಂತೆನೇ ಜಾಸ್ತಿ. ಈ ಚಿಂತೆಯನ್ನು ಚಿಂತನೆಯಾಗಿಸ್ಕೊಳ್ಬೇಕು, ಚಿಂತನೆಯನ್ನು ಚಿಂತನೆಯ ಕಡೆಗೆ ವಾಲೋ ಹಾಗೆ ಮನಸ್ಸು ಮಾಡೋದು, ಇಂತಹ ಸುಂದರ ವಚನಗಳು ಅಂತ ಹೇಳ್ತಾ ಅಂಬಯ್ಯ ನುಳೀರವರ ಧ್ವನಿಯಲ್ಲಿ ಈ ಸೊಗಸಾದ ವಚನವನ್ನು ಕೇಳಿ. ಈ ಒಂದು ವಚನದ ಮೂಲ ವಚನಕಾರರು ಅಂಬಿಗರ ಚೌಡಯ್ಯ.

ಮಾರುತಿ, ಆಂಜನೇಯ, ವಾಯುಪುತ್ರ, ಅಂಜನಪುತ್ರ, ಸಹಸ್ರನಾಮಗಳು ನಮ್ಮ ಹನುಮಂತನಿಗೆ. ಆತನನ್ನು ನೆನೆಯುವಂತಹ, ಪ್ರಾರ್ಥಿಸುವಂತಹ ಸುಂದರವಾದಂತಹ ಗೀತೆನ ಕೇಳಿದ್ರಿ. ಇವತ್ತು ಶನಿವಾರ, ಶನಿವಾರದ ದಿನ ಆಂಜನೇಯ ಸ್ವಾಮಿಯ ಆರಾಧನೆ ಬಹಳ ವಿಶೇಷತೆಯಿಂದ ಕೂಡಿರುತ್ತೆ. ಹಾಗಾಗಿ ಮನೆಯಲ್ಲಿ ಹನುಮಾನ್ ಚಾಲೀಸ ಆಗಿರಬಹುದು, ಅಥವಾ ಹನುಮಂತನ ಸ್ತೋತ್ರ ಆಗಿರಬಹುದು, ಅಥವಾ ಹನುಮಂತನ ಮುಖ್ಯ ಪ್ರಾಣ ಶ್ರೀರಾಮನ ಸ್ತೋತ್ರ ಗೀತೆಗಳನ್ನ ಕೇಳೋದ್ರ ಮೂಲಕ ಆತನ ಆರಾಧನೆಯನ್ನ ಮಾಡ್ತಾ ಹೋಗಬಹುದು. ಆತನ ಆರಾಧನೆಯ ಮುಂದುವರೆದ ಭಾಗವನ್ನ ಕೇಳಿ ಆನಂದಿಸೋಣ ಶ್ರೀರಾಮನ ಗೀತೆಯನ್ನ ಕೇಳೋದ್ರ ಮೂಲಕ.

0: ಸೊಗಸಾದ ಭಕ್ತಿ ಪ್ರಧಾನವಾದಂತಹ ಗೀತ ಮಾಲಿಕೆಯ ಜೊತೆಗೆ ನಮ್ಮ ನಾದಾರ್ಚನೆ ಕಾರ್ಯಕ್ರಮವನ್ನು ನೀವು ಕೇಳಿದ್ರಿ. ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಅದಕ್ಕೆ ಸಾಕ್ಷಿಯಾಗಿ ತಾವು ಕಳಿಸಿರುವಂತಹ ಸಂದೇಶಗಳಿದೆ. ಧನ್ಯವಾದಗಳು ಸಂದೇಶ ಕಳಿಸಿದಂತಹ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಅಂತ ಹೇಳ್ತಾ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ.
2: ಓಡಿ ಪೋದನೆ ಓಡಿ ಪೋದನೆ ಓಡಿ ಪೋದನೆ.
1: ಖ್ಯಾತ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಹಾಡಿದ್ದು
2: ಓಡಿ ಪೋದನೆ ಓಡಿ ಪೋದನೆ.
1: ಮಳವಳ್ಳಿ ಸುಂದರಮ್ಮ 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿಯಲ್ಲಿ ಕಂಗೊಳಿಸಿದವರು. 18 ಮೊಳ ಸೀರೆ ಉಟ್ಟು ಅವರು ರಂಗಕ್ಕೆ ಬಂದರೆ ಎಲ್ಲರೂ ಹುಬ್ಬೇರಿಸುತ್ತಿದ್ದರು. ಮಹಿಳೆಯರು ವೇದಿಕೆ ಏರದ ಕಾಲ ಅದು. ಆಗ ಇವರು ಪುರುಷನ ಪಾತ್ರ ವಹಿಸ್ತಾ ಇದ್ರು. ನಾಟಕ ಕಂಪನಿಯನ್ನ ಸ್ಥಾಪಿಸಿದರು. ನಾಟ್ಯ ಶಾರದೆ ಬಿರುದನ್ನ ಮೈಸೂರು ಒಡೆಯರವರಿಂದಲೇ ಪಡೆದರು. ಗುಬ್ಬಿ ಕಂಪನಿಯ ಲಾಭಾಂಶದಲ್ಲಿ 5% ಗುಬ್ಬಿ ವೀರಣ್ಣ ಅವರು ಮಳವಳ್ಳಿ ಸುಂದರಮ್ಮ ಅವರಿಗೆ ಕೊಡ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಊಹಿಸಬಹುದು. ಕೇಳೋಣ ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳು.
3: ಅದು ನಮ್ಮ ಸ್ವಂತ ಕಂಪನಿಯಲ್ಲೇ ನನಗೆ ಅಷ್ಟು ಧೈರ್ಯ ಬಂದದ್ದು. ನಾನು ಪಾತ್ರ ವಹಿಸಿದ್ದು ನನಗೆ ಯಾವ ವಿಧವಾದ ಒಂದು ಭಯ ಯಾವುದು ಒಂದು ಆಗಲಿಲ್ಲ. ಸಂತೋಷವೇ ಆಗ್ತಾ ಇತ್ತು ಬಾಲ್ಯಾವಸ್ಥೆ. ಆ ಭಯವೇನು ನನಗೆ ತೋರಲಿಲ್ಲ. ನನಗೆ ಸಂತೋಷ. ನಮ್ಮ ತಂದೆಯವರು ಅದನ್ನ ಬಹಳ ನನಗೆ ಮೆಚ್ಚುಗೆ ತೋರಿಸ್ಬಿಟ್ರು. ಇದ್ದುದು ನಾನು ಬಹಳ ಸಂತೋಷವಾಗ್ಬಿಡ್ತು. ಆವಾಗ ಕಂಪನಿಗಳು ಇನ್ಯಾವುದೂ ಇರಲಿಲ್ಲ. ತಂದೆಯವರು ಅದನ್ನ ಪ್ರಾರಂಭ ಮಾಡಿದ್ದು ಎಳಂದೂರಿನಲ್ಲಿ. ಆಮೇಲೆ ಸೀತಪ್ಪ ಅವ್ರ ಕಂಪನಿಗೆ ಬಂದದ್ದು. ಅವಾಗ ಅವ್ರದ್ದು ತುಮಕೂರಿನಲ್ಲೇ ಇದ್ದದ್ದು ಅವರು. ಅಲ್ಲಿ ಸುಭದ್ರೆ ಕಾಳಿದಾಸ ಸದರ್ಮೆ ಮತ್ತು ನಮ್ಮ ಶಾರದಾ ವಿಲಾಸ್ ಕಂಪನಿ ಪ್ರಾರಂಭ ಆಯಿತು. ಅದೊಂದು 5-6 ವರ್ಷ ನಡೆದಿದೆ. ಮತ್ತು ಸಾಮ್ರಾಜ್ಯ ಲಕ್ಷ್ಮಿ ಅಂತ ಹೇಳಿ ನಾನು ನಮ್ಮ ತಂದೆಯವರು ನಮ್ಮ ಅಣ್ಣನವರು ಮತ್ತು ಆ ಕಂಪನಿ ಪ್ರಾರಂಭ ನಮ್ಮ ಸ್ವಂತ ಮಾಡಿದ್ದು. ಅದೊಂದು 10-12 ವರ್ಷ ಬಹಳ ಚೆನ್ನಾಗಿ ನಡೀತು. ಅದು ಅದಾದಮೇಲೆ ನಾನು ಯಾವುದು ಬೇಕಾಗಿಲ್ಲ ಅಂತ ಅಂದು ಹೇಳಿಬಿಟ್ಟು ಕಂಪನಿಗಳಿಗೆ ನಾನು ಹೋಗೋದಿಲ್ಲ ಅಂತ ಅಂದೇಳಿ ಸಂಗೀತ ಮಾಡಿಕೊಂಡು ನಾನು ಮನೆಯಲ್ಲೇ ಇದ್ದುಬಿಟ್ಟಿದ್ದೆ. ಕಾರ್ಯಕಾರಣದಿಂದ ವೀರಣ್ಣವ್ರ ಕಂಪನಿಗೆ ಅವ್ರ ಕಂಪನಿಯವರೇ ಬಂದು ನನ್ನನ್ನು ಅಪೇಕ್ಷೆ ಮಾಡಿದ್ರಿಂದ
4: ಕಂಪನಿಗೆ
3: ಹೌದು ಸರಿ. ಆಮೇಲೆ ಹೋಗಿ ಕಡೆಯಲ್ಲಿ ವೀರಣ್ಣವ್ರು ಬಂದರು. ಸರಿ ದೊಡ್ಡವ್ರು ಮಾತು ಮೀರಬಾರ್ದು ಅಂತ ಹೇಳಿ ಹೋಗ್ಬಿಟ್ಟು ನಾನು ಸಂಬಳಕ್ಕೆಲ್ಲೂ ನಾನು ಇರಲಿಲ್ಲ ಆದ್ದರಿಂದ ಸಂಬಳಕ್ಕೆ ಬರೋದಿಲ್ಲ ಅಂತ ಪಾರ್ಟ್ನರ್ಶಿಪ್ನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿದೆ ಸರ್. ಅಲ್ಲಿ ಒಂದು 7-8 ವರ್ಷ ನಾನು ಮಾಡಿದೆ. ಅದಾದಮೇಲೆ ಮುರ್ರಾಯರ್ ಕಂಪನಿ ನಾಗೇಶ್ ರಾಯರ್ ಕಂಪನಿ ಕೊಟ್ಟೂರಪ್ಪನವರು ರಾಮರಾಜಯ್ಯರ್ಸ್ ಸರಿ ಸಿ ಬಸವರಾಜ್ ಅಂತ ಹೇಳಿ ಎಂ ಬಿ ಬಸವರಾಜ್ ಅಂತ ಹೇಳಿ ಅದನ್ನು ಒಂದು ಅದು ಒಂದು 8-10 ವರ್ಷ ನಡೆದಿದೆ ಸರ್. ನಾಟಕಕ್ಕೆ ಅಂತ ಅಂದರೆ ಅವರ ಒಂದು ಸಂತೋಷವನ್ನೆಲ್ಲ ನಮಗಾಗಿ ಬಹಳ ಒಂದು ಮುಡುಪಾಗಿ ಇಟ್ಟುಕೊಂಡು ಬಹಳ ಸಂತೋಷ ಪಟ್ಟುಕೊಂಡು ನಮಗೊಂದು ಉತ್ತೇಜನ ಕೊಡ್ತಾಯಿದ್ರು ನಮ್ಮ ಪಾತ್ರ ನೋಡಿಬಿಟ್ಟು. ಅದಕ್ಕೋಸ್ಕರವಾಗಿ ನಾವು ನಷ್ಟವಾಗಲಿ ಕಷ್ಟವಾಗಲಿ ಆ ಕಂಪನಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದು ಹೇಳಿಬಿಟ್ಟು ನಮಗೂ ಒಂದೊಂದು ಅಭಿಲಾಷೆ ಬಂತು. ಅದು ಪ್ರಾಕ್ಟೀಸ್ ಮ್ಯಾನೇಜರ್ ಸೀನು ಸೀನ್ಸ್ ಎಲ್ಲ ಜೋಡಿಸೋದಕ್ಕೆ ಅವ್ರಗಳಿಗೆಲ್ಲ ಒಂದೊಂದು ಒಂದು ಮ್ಯಾನೇಜರು ಹೀಗೆ ಅಂತ ಹೇಳೋರಷ್ಟೇನಿದೆ. ನಿರ್ದೇಶಕರು ಅಂತ ಅಂದು ಹೇಳಿಬಿಟ್ಟು ಈಗ ಇವಾಗ ಸಿನಿಮಾಗಳಲ್ಲಿ ಹೇಳ್ತಾರೆ. ಆಗ ಅದರಲ್ಲಿ ಸಿನಿಮಾ ಪೈಪೋಟಿ ಏನಾಗಲಿಲ್ಲ. ಅದರಲ್ಲಿ ಇನ್ನೊಂದು ವಿಚಾರ, ಕೆಲವು ನಾಟಕಗಳು ನಾವು ಆಡೋದು ನಾಟಕಗಳು ಕೆಲವರು ಯಾರು ಆಡಲೇ ಇಲ್ಲ. ವರದಾಚಾರ ನಾಟಕಗಳು ಇವುಗಳು ಮನ್ಮೋತ್ ವಿಜಯ ಶಕುಂತಲಾ ನಿರುಪಮ ಇವೆಲ್ಲ ಅವ್ರ ನಾಟಕಗಳು. ಅದೆಲ್ಲ ನಾಗೇಶ್ ರಾಯರು ಮರ್ರಾಯರು ಬಂದ್ಮೇಲೆ ಆ ನಾಟಕಗಳು ಆಡಿದ್ವಿ. ಆ ನಾಟಕಗಳು ಯಾರು ಆಡಲಿಲ್ಲ ಸರ್. ಪ್ರೇಕ್ಷಕರು ನಮಗಾಗಿ ಅದಕ್ಕೋಸ್ಕರವಾಗಿ ಅವರು ಬಂದು ನಮಗೊಂದು ಪ್ರೋತ್ಸಾಹ ಕೊಡಲಿಲ್ಲ ಸರ್. ಆ ಪ್ರೋತ್ಸಾಹ ಕೊಡಲಿಲ್ಲ. ಆದ ಕಾರಣ ಅದು ಕರೆಕ್ಷನ್ಸ್ ನಿಂತೋಗ್ಬಿಡ್ತು. ಅದು ಬೇರೆ ಬೇರೆ ನಾಟಕಗಳು ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅದನ್ನು. ಅದನ್ನು ಅವ್ರಿಗೆ ಅಷ್ಟಾಗಿ ಬೇಜಾರಾಯಿತು, ಅವ್ರು ಬರಲಿಲ್ಲ. ಆದ್ದರಿಂದ ನಮಗಳಿಗೂ ಕೂಡ ಬೇರೆ ನಾಟಕಗಳು ಮಾಡಬೇಕು ಅನ್ನೋದು ನಮಗೂ ಅಭಿಲಾಷೆ ಬರಲಿಲ್ಲ. ಅದು ತೋರಲೂ ಇಲ್ಲ ಅಂತ ಇಟ್ಕೊಳ್ಳೋಣ ಸರ್. ಒಂದು ಮಾತು ಏನಂದರೆ ಆ ನಾಟಕದಿಂದ ನಾನು ಒಬ್ಬಳು ಒಂದು ವ್ಯಕ್ತಿ ಅಂತ ಅಂದು ಹೇಳಿ ಆ ನಾಟಕ ನನಗೆ ಅನುಕೂಲವಾಯಿತು. ತುಂಬ ತೃಪ್ತಿ ನನಗುಂಟು. ನನಗೆ ಇವತ್ತು ಅನಿಸುತ್ತೆ ಇವತ್ತು ಆ ಕಂಪನಿ ಚಾಮುಂಡೇಶ್ವರಿ ಕಂಪನಿ ಇನ್ನೂ ಮುಂದುವರಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಇನ್ನೂ ಇದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
4: ಸರ್ವೋದಯವಾಗಲಿ ಸರ್ವರಲಿ.
0: ಇದೀಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
5: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ರಚಾ ಝಾ. ಅಥ ವಾರ್ತಾಃ. ಅಷ್ಟಾದಶತಮಂ ಬ್ರಿಕ್ಸ್ ಶಿಖರ ಸಮ್ಮಿಲನಂ ಅದ್ಯ ನವದೆಹಲ್ಯಾಃ ಭಾರತ ಮಂಡಪಂ ಇತ್ಯತ್ರ ಆರಭ್ಯತೆ. ದ್ವಿದಿವಸೀಯಮಿದಂ ಭವ್ಯಂ ಸಮ್ಮಿಲನಂ ಏಕಾದಶ ಪ್ರಮುಖೋದಯಮಾನಾನಾಂ ವಿಕಾಸಶೀಲಾನಾಂ ಚ ಅರ್ಥವ್ಯವಸ್ಥಾನಾಂ ಪ್ರತಿನಿಧೀನ್ ಪರಸ್ಪರಂ ಸಂಯೋಜಯಿಷ್ಯತಿ. ಉಚ್ಚಸ್ತರೀಯಸ್ಯ ಅಸ್ಯ ಸಮ್ಮಿಲನಸ್ಯ ಅವಸರೆ ಬ್ರಿಕ್ಸ್ ಸದಸ್ಯ ದೇಶಾನಾಂ ನೇತಾರಃ ವೈಶ್ವಿಕ ಶಾಸನಂ ಬಹುಪಕ್ಷವಾದಃ ವ್ಯಾಪಾರಃ ನಿವೇಶಃ ಪ್ರೌದ್ಯೋಗಿಕೀ ಖಾದ್ಯೋರ್ಜಾ ಸುರಕ್ಷಾ ಸ್ವಾಸ್ಥ್ಯ ಸೇವಾ ಮಹತ್ವಪೂರ್ಣಃ ಆಪೂರ್ತಿ ಶೃಂಖಲಾಃ ಚೇತ್ಯತೇಷು ಪ್ರಮುಖೇಷು ವಿಷಯೇಷು ಚರ್ಚಾಂ ಕರಿಷ್ಯಂತಿ. ಇದಂ ಶಿಖರ ಸಮ್ಮೇಳನಂ ಭಾರತಸ್ಯ ಅಸ್ಯ ವರ್ಷಸ್ಯ ಬ್ರಿಕ್ಸ್ ಅಧ್ಯಕ್ಷತಾಯಾಃ ಅಂತರ್ಗತಂ ಆಯೋಜ್ಯತೆ. ಅಸ್ಯ ಸಮ್ಮೇಳನಸ್ಯ ವಿಷಯೋ ವರ್ತತೆ ಸುದೃಢತಾಯೈ ನವಾಚಾರಾಯ ಸಹಕಾರಾಯ ಸತತ ವಿಕಾಸಾಯ ಚ ನಿರ್ಮಾಣಂ. ಅಸ್ಮಿನ್ ಮಹತ್ವಪೂರ್ಣೆ ಶಿಖರ ಸಮ್ಮೇಳನೆ ಅನೇಕೇ ಪ್ರಮುಖಾಃ ವಿಶ್ವ ನೇತಾರಃ ಸಹಭಾಗಂ ಕರಿಷ್ಯಂತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ರೂಸಸ್ಯ ರಾಷ್ಟ್ರಪತಿಃ ವ್ಲಾದಿಮಿರ್ ಪುಟಿನ್, ಚೀನಸ್ಯ ರಾಷ್ಟ್ರಪತಿಃ ಶಿ ಜಿನ್ಪಿಂಗ್, ದಕ್ಷಿಣಾಫ್ರಿಕಾ ದೇಶಸ್ಯ ರಾಷ್ಟ್ರಪತಿಃ ಸಿರಿಲ್ ರಾಮಫೋಸಾ, ಮಿಸ್ರಸ್ಯ ರಾಷ್ಟ್ರಪತಿಃ ಅಬ್ದುಲ್ ಫತಹ್ ಸಿಸಿ, ಇಂಡೋನೇಷ್ಯಾ ದೇಶಸ್ಯ ರಾಷ್ಟ್ರಪತಿಃ ಪ್ರಾಬೋವು ಸುಬಿಯಾಂತೋ ತಥಾ ಈರಾನಸ್ಯ ರಾಷ್ಟ್ರಪತಿಃ ಮಸೂದ್ ಪಿಜಿಶ್ಕಿಯನಪಿ ಸಮ್ಮೇಳನೆ ಸಮ್ಮಿಲಿತಾಃ ಭವಿಷ್ಯಂತಿ. ಶಿಖರ ಸಮ್ಮೇಳನಸ್ಯ ಪ್ರಾರಂಭಃ ಬ್ರಿಕ್ಸ್ ಸದಸ್ಯ ದೇಶೇಭ್ಯಃ ಸಮಾವೇಶಿನಃ ವೈಶ್ವಿಕ ಶಾಸನಸ್ಯ ಬಹುಪಕ್ಷವಾದಸ್ಯ ಚ ಸುದೃಢೀಕರಣಂ ಇತಿ ವಿಷಯಮಾಧೃತ್ಯ ಆಯೋಜಿತೇನ ಸಂವೃತ್ ಸತ್ರೇಣ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಶಿಖರ ಸಮ್ಮೇಳನಸ್ಯ ಅಂತರಾಲೆ ಬ್ರಿಕ್ಸ್ ನೇತೃಭಿಃ ಸಹ ಅನೇಕಾಃ ದ್ವಿಪಕ್ಷೀಯ ವಾರ್ತಾಃ ಕರಿಷ್ಯತಿ. ಅಷ್ಟಾದಶತಮೇ ಬ್ರಿಕ್ಸ್ ಶಿಖರ ಸಮ್ಮೇಳನೆ ಭಾಗಂ ಗ್ರಹೀತುಂ ಅನೇಕೆ ವೈದೇಶಿಕ ನೇತಾರಃ ವರಿಷ್ಠಾಧಿಕಾರಿಣಶ್ಚ ನವದೆಹಲ್ಯಾಂ ಪ್ರಾಪ್ತವಂತಃ. ಇಂಡೋನೇಷ್ಯಾ ದೇಶಸ್ಯ ರಾಷ್ಟ್ರಪತಿಃ ಪ್ರಾಬೋವು ಸುಬಿಯಾಂತೋ ಹ್ಯಃ ರಾತ್ರೌ ರಾಷ್ಟ್ರೀಯ ರಾಜಧಾನೀಂ ಪ್ರಾಪ್ತವಾನ್. ಅಬುಧಾಬಿ ದೇಶಸ್ಯ ಯುವರಾಜಃ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್, ಮಲೇಷಿಯಾ ದೇಶಸ್ಯ ಪ್ರಧಾನಮಂತ್ರಿ ಅನ್ವರ್ ಇಬ್ರಾಹಿಂ, ಮಿಸ್ರಸ್ಯ ರಾಷ್ಟ್ರಪತಿ ಅಬ್ದುಲ್ ಫತ್ತಹ್ ಅಸೀಸಿ ತಥಾ ಇಥಿಯೋಪಿಯಾ ದೇಶಸ್ಯ ಪ್ರಧಾನಮಂತ್ರಿ ಆಬಿ ಅಹಮದ್ ಅಲಿ ಚ ಹ್ಯಃ ಸಾಯಂಕಾಲೆ ನವದೆಹಲ್ಯಾಂ ಪ್ರಾಪ್ತವಂತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಕ್ತವಾನ್ ಯತ್ ಬ್ರಿಕ್ಸ್ ದೇಶಾಃ ವೈಶ್ವಿಕ ನವಾಚಾರಸ್ಯ ಅಥ ಸಮಾಧಾನಾನಾಂ ಚ ಮಹತ್ವಪೂರ್ಣ ಕೇಂದ್ರ ರೂಪೇಣ ಉದ್ಭವಂತಿ. ಹ್ಯಃ ಸಾಯಂಕಾಲೆ ನವದೆಹಲ್ಯಾಃ ಭಾರತ ಮಂಡಪಂ ಇತ್ಯತ್ರ ಬ್ರಿಕ್ಸ್ ವ್ಯಾಪಾರ ಮಂಚಸ್ಯ ನೇತೃಣಾಂ ಸತ್ರಂ ಸಂಬೋಧಯನ್ ಪ್ರಧಾನಮಂತ್ರಿ ಉಕ್ತವಾನ್ ಯತ್ ಬ್ರಿಕ್ಸ್ ದೇಶಾನಾಂ ಆರ್ಥಿಕ ಸಾಮರ್ಥ್ಯಂ ವಿಶ್ವಸ್ಯ ಅನ್ಯ ಭಾಗಾನಾಂ ಅಪೇಕ್ಷಯಾ ಪ್ರಾಯಃ ದ್ವಿಗುಣಿತ ಗತ್ಯಾ ವರ್ಧಿತಮಸ್ತಿ. ಸುರಕ್ಷಿತ ಸಾಮುದ್ರಿಕ ಮಾರ್ಗಾಣಾಂ ಮಹತ್ವಂ ಪ್ರತಿಪಾದಯನ್ ಪ್ರಧಾನಮಂತ್ರಿ ಉಕ್ತವಾನ್ ಯತ್ ವೈಶ್ವಿಕ ವ್ಯಾಪಾರಃ ತದೈವ ಅಗ್ರೆ ಗಂತುಂ ಶಕ್ನೋತಿ. ಯದಾ ಸಾಮುದ್ರಿಕ ಮಾರ್ಗಾಃ ಸುರಕ್ಷಿತಾಃ ಭವಂತಿ ಆಪೂರ್ತಿ ಮಾರ್ಗಾಃ ಮುಕ್ತಾಃ ತಿಷ್ಠಂತಿ ಅಥ ನಾವಿಕಾಃ ಚ ಸುರಕ್ಷಿತಾಃ ಭವಂತಿ.
6: ಗ್ಲೋಬಲ್ ಟ್ರೇಡ್ ತಭೀ ಆಗೇ ಬಡ ಸಕ್ತಾ ಹೈ ಜಬ್ ಸೀ ಲೇನ್ ಸೆಕ್ಯೂರ್ ಹೋ ಸಪ್ಲೈ ರೂಟ್ ಓಪನ್ ಹೋ ಔರ್ ಸೀ ಫೇರರ್ ಸೇಫ್ ಹೋ ಔರ್ ಇಸ್ಲಿಯೇ ಭಾರತ್ ಫ್ರೀಡಮ್ ಆಫ್ ನೇವಿಗೇಷನ್ ಔರ್ ಸೀ ಫೇರರ್ಸ್ ಕಿ ಸೇಫ್ಟಿ ಕಾ ದೃಢ ಸಮರ್ಥಕ ಹೈ.
5: ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೂಸಸ್ಯ ರಾಷ್ಟ್ರಪತಿ ವ್ಲಾದಿಮಿರ್ ಪುಟಿನ್ ಚ ಹ್ಯಃ ರಕ್ಷಾ ಊರ್ಜಾ ಅಂತರಿಕ್ಷ ಕೌಶಲಗತಿಶೀಲತಾ ಜನಾನಾಂ ಮಧ್ಯೆ ಪರಸ್ಪರ ಸಂಪರ್ಕ ಚೇತ್ಯತೇಷು ಸದೃಶೇಷು ಕ್ಷೇತ್ರೇಷು ದ್ವಿಪಕ್ಷೀಯ ಸಹಕಾರಸ್ಯ ಪ್ರಗತಿಃ ಸಮೀಕ್ಷಾಂ ಕೃತವಂತೌ. ನವದೆಹಲ್ಯಾಂ ಸಂಪನ್ನಾಯಾಂ ದ್ವಿಪಕ್ಷೀಯ ವಾರ್ತಾಯಾಂ ಉಭೌ ನೇತಾರೌ ಪಶ್ಚಿಮೈಷಿಯಾಯಾಂ ಕೃಷ್ಣ ಸಾಗರ ಕ್ಷೇತ್ರೆ ಚ ಪ್ರವರ್ತಮಾನಾನ್ ಸಂಘರ್ಷಾನ್ ಸಮೇತ್ಯ ಪರಸ್ಪರ ಹಿತ ಸಂಬದ್ಧೇಷು ಪ್ರಮುಖೇಷು ಕ್ಷೇತ್ರೀಯ ವೈಶ್ವಿಕ ವಿಷಯೇಷು ಸ್ವಕೀಯ ವಿಚಾರಾನ್ ಪ್ರಕಟಿತವಂತೌ. प्रधानमंत्री मोदी पुनः प्रतिपादितवान् यत् संघर्षाणां समाधानस्य मार्गः संवादेन एव प्रशस्तः भवति तथा भारतं शांति प्रयासेषु साहाय्याय तत्परमस्ति इति वार्ताः।
7: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
8: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
9: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
10: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
9: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
11: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
12: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
11: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
12: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
11: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
12: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
11: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧು.

0: Non Stop Sunday. Non Stop Sunday. Non Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ ನೆನಪು,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಹಿಡಿಯಿರಿ, ಪುಸ್ತಕ ಹಿಡಿಯಿರಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಭರಿಷ್ಠೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರಾ ಯುವ ಭಾರತ್, ನಶೆಮುಕ್ತ ಯುವಜನತೆ, ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ. ನಾಗಯ್ಯ ಸ್ವಾಮಿ ಹಾಗೂ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಈಗ ವಾರ್ತೆಗಳ ವಿವರ. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಗ್ರಾಮೀಣ ಭಾಗದಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಗೃತಿ ಅಭಿಯಾನ ಜರುಗುತ್ತಿದೆ. ಪ್ರತಿದಿನ ಸಂಜೆ 6-8 ಗಂಟೆಯವರೆಗೆ ಮಕ್ಕಳು ಮೊಬೈಲ್ ಹಾಗೂ ಟಿವಿ ಬಳಕೆಯನ್ನು ಕಡಿಮೆ ಮಾಡಿ ಓದು ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುವಂತೆ ಪೋಷಕರು ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ತಿಳಿಸಿದ್ದಾರೆ. ವಿಷನ್ 90+ ಆನ್ಲೈನ್ ತರಗತಿಯನ್ನು ಸಹ ಆರಂಭಿಸಲಾಗಿದೆ ಎಂದರು. ಆಪರೇಷನ್ ನನ್ಹೆ ಭರಿಷ್ಠೆ ಅಡಿ ನೈಋತ್ಯ ರೈಲ್ವೆ ವಲಯದಲ್ಲಿ ರೈಲ್ವೆ ರಕ್ಷಣಾ ದಳ ಆಗಸ್ಟ್ ತಿಂಗಳಲ್ಲಿ ಒಟ್ಟು 33 ಮಕ್ಕಳನ್ನು ರಕ್ಷಿಸಿದೆ. ಆಪರೇಷನ್ ಸತರ್ಕ್ ಹಾಗೂ ನಾರ್ಕೋ ಅಡಿ ಅಕ್ರಮ ಮದ್ಯ ಹಾಗೂ ಮಾದಕ ವಸ್ತುಗಳ ಸಾಗಾಟಕ್ಕೂ ರೈಲ್ವೆ ಪೊಲೀಸರು ಕಡಿವಾಣ ಹಾಕಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನಮಡಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನೈಋತ್ಯ ರೈಲ್ವೆಯ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆಪರೇಷನ್ ನನ್ನೆ ಪರಿಸ್ಥಿತಿಯಲ್ಲಿ 33 ಮಕ್ಕಳಲ್ಲಿ 27 ಹುಡುಗರು ಮತ್ತು 6 ಹುಡುಗಿಯರನ್ನು ರಕ್ಷಿಸಿ ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಆಪರೇಷನ್ ನಾರ್ಕೋ ಮತ್ತು ಸತರ್ಕ್ 127 ಕೆಜಿ ಗಾಂಜಾ, 15 ಕೆಜಿ ಅಂಫೆಟಮಿನ್ ಸೇರಿ 12.5 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು 6 ಆರೋಪಿಗಳನ್ನು

0: ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಆಪ್ತ ಸಮಾಲೋಚನೆ ಹಾಗೂ ವ್ಯಸನ ಮುಕ್ತಿ ಚಿಕಿತ್ಸೆಯಿಂದ ಅವರ ಮುಖ್ಯವಾಹಿನಿಗೆ ಮರಳಲು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಹಾಲಹಳ್ಳಿಯ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದ ಸಭಾಂಗಣದಲ್ಲಿ ಇಂದು ನಡೆಯಲಿದೆ. ಸಮಾಜ ಸೇವಕ ನಾಗಯ್ಯ ಸ್ವಾಮಿ ಹಾಗೂ ಸಾಹಿತಿ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ಪ್ರದಾನಿಸಲಿದ್ದಾರೆ. 20 ವಿದ್ಯಾರ್ಥಿಗಳಿಗೆ ವಿವಿಧ ವಿಭಾಗಗಳಲ್ಲಿ 20 ಚಿನ್ನದ ಪದಕ ಹಾಗೂ ಒಟ್ಟು 112 ವಿದ್ಯಾರ್ಥಿಗಳಿಗೆ ಕುಲಾಧಿಪತಿ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಸಕ್ಕರೆ ವಲಯದಲ್ಲಿ ಆರ್ಥಿಕ ಸುದೃಢತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬಾಕಿ ಹಣ ಸಕಾಲಿಕ ಪಾವತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಶೇಕಡ 97% ಕಬ್ಬು ಬಾಕಿ ಹಣ ಪಾವತಿಸಿದೆ. 2025-26 ಸಕ್ಕರೆ ಹಂಗಾಮಿನಲ್ಲಿ ಆಗಸ್ಟ್ 20 ವೇಳೆಗೆ ಶೇಕಡ 97% ಕಬ್ಬಿನ ಹಣ ಪಾವತಿಸಿದೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಗಮನಾರ್ಹ ಸುಧಾರಣೆ ಮತ್ತು ರೈತರಿಗೆ ಸಕಾಲಿಕ ಬಾಕಿ ಪಾವತಿಗೆ ಯೋಜಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸಚಿವ ಸಂಪುಟ ಸಭೆ 18 ಮಂಗಳೂರಿನಲ್ಲಿ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿ, ಈ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ, ಮೀನುಗಾರಿಕೆ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ಚರ್ಚಿಸಲಾಗುವುದು ಎಂದರು. ರಾಜ್ಯ ಸಚಿವ ಸಂಪುಟ ಸಭೆಯ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿವಿಧ ಕ್ಷೇತ್ರಗಳ ಉದ್ಯಮಿಗಳು ಮತ್ತು ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ ರಸ್ತೆ ಅಭಿವೃದ್ಧಿಗೆ 28 ಕೋಟಿ ರೂಪಾಯಿ ಯೋಜಿತ ಪ್ರಸ್ತಾವ ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿ ಅಪ್ರೆಂಟಿಸ್ಗಳ ವಾಸ್ತವ್ಯಕ್ಕೆ ವಸತಿ ಗೃಹ ಸ್ಥಾಪಿಸಲು ನೂತನ ಪ್ರಸ್ತಾವ ಸಲ್ಲಿಸಲು ಸಚಿವ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದರು. ನೆದರ್ಲ್ಯಾಂಡ್ಸ್ ಜಾಗತಿಕ ಸೆಮಿಕಂಡಕ್ಟರ್ ಸಂಸ್ಥೆ ನೆಕ್ಸ್ಪೀರಿಯಾ ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಮತ್ತು ಇತರೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ಸ್ಥಾಪಿಸಲು ರಾಜ್ಯದಲ್ಲಿ ಹೂಡಿಕೆ ಮಾಡಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಪೀರಿಯಾ ಸಂಸ್ಥೆಯ ಜಾಗತಿಕ ಮೈತ್ರಿ ವಿಭಾಗದ ಹಿರಿಯ ನಿರ್ದೇಶಕ ಹ್ಯಾನೆಸ್ ವ್ಯಾನ್ ರೇಮ್ಡಾಂಕ್ ಅವರನ್ನು ಭೇಟಿಯಾಗಿ ಸಚಿವರು ಮಾತುಕತೆ ಕೈಗೊಂಡರು. ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್, ಆಹಾರ ಮತ್ತು ಪೌಷ್ಟಿಕತೆ, ಪಾನೀಯ, ಆರೋಗ್ಯ ತಂತ್ರಜ್ಞಾನ ಮತ್ತು ಜೀವ ವಿಜ್ಞಾನ, ಕೃಷಿ, ಗ್ರಾಹಕ ಉತ್ಪನ್ನಗಳು ಹಾಗೂ ಮೂಲಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರಮುಖ ಕಂಪನಿಗಳೊಂದಿಗೆ ಸಚಿವರು ಸರಣಿ ಸಭೆಗಳನ್ನು ನಡೆಸಿದರು. ರಾಜ್ಯದ ಪ್ರಸ್ತುತ ಕೆರೆಗಳ ಸ್ಥಿತಿ, ನೀರು ತುಂಬಿಸುವ ಸಾಧ್ಯತೆ, ಲಭ್ಯ ಜಲಮೂಲ ಹಾಗೂ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು 1 ವಾರದೊಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ಸಣ್ಣ ನೀರಾವರಿ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದ ಸಚಿವರು, ಸದ್ಯ ಕೆರೆಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಹಿತಮಿತವಾಗಿ ಬಳಸುವಂತೆ ಕೋರಿದರು. ರಾಜ್ಯದ ಬರಬಾಧಿತ ತಾಲೂಕುಗಳಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಖಾತ್ರಿಪಡಿಸಿ ಅಂತರ್ಜಲ ಮರುಪೂರಣಕ್ಕೆ ಏತ ನೀರಾವರಿ ಯೋಜನೆಗಳು ಹಾಗೂ ಲಭ್ಯ ನೀರಿನ ಮೂಲಗಳ ಮೂಲಕ ಕೆರೆಗಳನ್ನು ತುಂಬಿಸಲು ಆದ್ಯತೆ ನೀಡುವಂತೆ ನಿರ್ದೇಶಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ರಾಜ್ಯದ 4 ಸಾರಿಗೆ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರುವ ಒನ್ ಕರ್ನಾಟಕ ಮೊಬಿಲಿಟಿ ಆಪ್, ಕೆಎಸ್ಆರ್ಟಿಸಿ ಅವತಾರ್ 2.0 ಹಾಗೂ ವಾಟ್ಸ್ಆಪ್ ಟಿಕೆಟಿಂಗ್ ಸೌಲಭ್ಯ ಜಾರಿಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ 2 ಸೇವೆಗಳಿಗೆ ಚಾಲನೆ ನೀಡಿದರು. ಕೆಎಸ್ಆರ್ಟಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಎನ್ಡಬ್ಲ್ಯೂಕೆಆರ್ಟಿಸಿ ವಾಯವ್ಯ ಕರ್ನಾಟಕ

0: ರಸ್ತೆ ಸಾರಿಗೆ ಸಂಸ್ಥೆ, ಕೆಕೆಆರ್ಟಿಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಬಿಎಂಟಿಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳ ಸೇವೆಗಳು ಒಂದೇ ಆಪ್ನಲ್ಲಿ ಪ್ರಯಾಣಿಕರಿಗೆ ಲಭ್ಯವಾಗಿವೆ. ದೊಡ್ಡಾಟದ ಹಿರಿಯ ಮದ್ದಳೆ ಕಲಾವಿದ ವೀರಭದ್ರಯ್ಯ ಬೋಳಯ್ಯ ಗುರಯ್ಯನವರ್ ಕುಂದಗೋಳ ತಾಲೂಕು ಹಿರೇಹರಕುಣಿ ಗ್ರಾಮದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 68 ವರ್ಷ ವಯಸ್ಸಾಗಿತ್ತು. ದಶಕಗಳಿಂದ ದೊಡ್ಡಾಟ ಹಾಗೂ ಜನಪದ ಕಲಾಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ವೀರಭದ್ರಯ್ಯ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಧಾರವಾಡ ಜಿಲ್ಲೆ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯನ್ನು ಇಂದು ಆಯೋಜಿಸಲಾಗಿದೆ. ಅಳ್ನಾವರ ತಾಲೂಕು ಪ್ರಜಾಸೇವಾ ಆಂದೋಲನ ಸಭೆ ಅರವಟಗಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕುಂದಗೋಳ ತಾಲೂಕಿನ ಸಭೆ ಸಂಶಿಯ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿಡಿ ಗೀತಾ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸೇವೆ ಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ವಿವಿಧ ಹೋಬಳಿ ಕೇಂದ್ರಗಳಲ್ಲಿ 2ನೇ ಪ್ರಜಾಸೇವೆ ಆಂದೋಲನ ಸಭೆಗಳು ಆಯೋಜಿತವಾಗಿವೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ ಸಿದ್ದಪ್ಪ ಕಂಬಳಿ ಅವರ ಜನ್ಮದಿನದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಉದ್ಯಾನ ಆವರಣದ ಪ್ರತಿಮೆಗೆ ಪಾಲಿಕೆ ಮಹಾಪೌರರಾದ ದುರ್ಗಮ್ಮ ಶಶಿಕಾಂತ್ ಬಿಜವಾಡ ಗೌರವಾರ್ಪಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಬಿಡಿರಿ, ಪುಸ್ತಕ ಹಿಡಿಯಿರಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಫರಿಷ್ತೆ, ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರಾ ಯುವ ಭಾರತ, ನಶೆ ಮುಕ್ತ ಯುವಜನತೆ ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ, ನಾಗಯ್ಯ ಸ್ವಾಮಿ ಹಾಗೂ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. 7:16 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾರದು ನಾನು ಆರ್ಜೆ ಅಶ್ವಥ ಮಲ್ನಾಡ್. ಕನ್ನಡ ಸಾರಸ್ವತ ಲೋಕದ ಸೊಗಸಾದ ಕವನಗಳಿಗೆ ಸಂಗೀತದ ಲೇಪನವನ್ನು ಹಚ್ಚಿ ನಮ್ಮ ಹೆಮ್ಮೆಯ ಕನ್ನಡದ ಕೋಗಿಲೆಗಳ ಕೈಯಲ್ಲಿ ಹಾಡಿಸುವಂತಹ ವಿಶೇಷವಾದಂತಹ ಕಾರ್ಯಕ್ರಮ ಭಾವಸ್ಪಂದನ. ಇವತ್ತಿನ ಕಾರ್ಯಕ್ರಮದ ಪ್ರಥಮ ಗೀತೆಯಾಗಿ ಈ ಒಂದು ಗೀತೆಯನ್ನು ಕೇಳಿ, ಗೀತೆಯನ್ನು ಕೇಳ್ತಾ ಮತ್ತಷ್ಟು ಮಾತಾಡ್ತಾ ಸಾಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ.

ಒಮ್ಮೊಮ್ಮೆ ನಮಗೆ ಎಷ್ಟು ಆಳವಾಗಿ ಅನಿಸ್ಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಜಂಜಾಟದ ಧಾವಂತದ ದಿನಕ್ಕಿಂತ ಯಾವುದೋ ಒಂದು ಊರಿನಲ್ಲಿ, ಗ್ರಾಮದಲ್ಲಿ, ಹಳ್ಳಿಯಲ್ಲಿ ಸಂಪೂರ್ಣವಾಗಿ ಎಲ್ಲರಿಂದ ದೂರ ಇದ್ದು ಅದೇ ರೀತಿ ಹಳೇ ಕಾಲದಂತಹ ಬದುಕನ್ನು ಬದುಕಿದ್ರೆ ಎಷ್ಟು ಚೆಂದ ಅಂತ ಅನ್ನಿಸ್ತಾ ಇರುತ್ತೆ, ಹೌದಲ್ವಾ? ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹಳೆ ಕಾಲದ ಫೋಟೋಗಳನ್ನೇ ನಾವು ಕಾಣ್ತಾ ಹೋಗಬಹುದು. 80s ಕಾಲ ತುಂಬ ಟ್ರೆಂಡಿಂಗಲ್ಲಿದೆ. 80s ಕಾಲ ಟ್ರೆಂಡಿಂಗ್ ಇಂತ ಆ ಸಮಯದಲ್ಲಿ ಹೋಗಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ನಲ್ಲಿ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಸಂತ ಶಿಶುನಾಳ ಶರೀಫರು ಇವರು ಕುರಿತು ಮಾತಾಡ್ತಾ ಸಾಕ್ತೀವಿ. ಕರ್ನಾಟಕದ ಪ್ರಸಿದ್ಧ ತತ್ವ ಪಥಕಾರರು, ಸಂತರು ಹಾಗೂ ಸಮಾಜ ಸುಧಾರಕರು. ಇವರನ್ನು ನಾವು ಕರ್ನಾಟಕದ ಕಬೀರ ಅಂತ ಕರಿತಾ ಹೋಗ್ತೀವಿ. ಅವರ ಗೀತೆಗಳನ್ನ ಕೇಳ್ತಾ ಆನಂದಿಸ್ತಾ ದಿನಕ್ಕೆ ಒಂದು ಅರ್ಥಪೂರ್ಣವಾದಂತಹ ಆರಂಭವನ್ನು ನೀಡ್ತಾ ಸಾಗೋಣ.

ಪೂಜ್ಯ ಶ್ರೀ ಗೋವಿಂದ ಭಟ್ಟರ ಶಿಷ್ಯರಾದಂಥ ಶರೀಫರು ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ನಮ್ಮ ಗುರುಗಳು ಕಲಸ ಅಂತ ಅವರು ಹೇಳ್ಕೊಂಡಿದ್ದಾರೆ. ಮುಸಲ್ಮಾನ ಕುಟುಂಬದಲ್ಲಿ ಜನಿಸಿದರೂ ಕೂಡ ಗೋವಿಂದ ಭಟ್ಟರ ಶಿಷ್ಯರಾಗಿ ಹಿಂದೂ ಮುಸಲ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದರು. ಗುರು ಮತ್ತು ಶಿಷ್ಯರ ನಡುವಿನ ಆಧ್ಯಾತ್ಮಿಕ ಬಾಂಧವ್ಯವು ಕನ್ನಡಿಗರ ಮನಸ್ಸಿನಲ್ಲಿ ವಿಶಿಷ್ಟವಾದಂತಹ ಸ್ಥಾನ ಪಡೆದಿದೆ. ಶರೀಫರು ಸರಳವಾದ ಧಾರವಾಡಿ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಷೆಯಲ್ಲಿ ಕ್ಲಿಷ್ಟ ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ಸಮಾಜ ಸುಧಾರಣೆಯ ಸಂದೇಶಗಳನ್ನು ತತ್ವಪದಗಳ ರೂಪದಲ್ಲಿ ರಚಿಸಿ ಜನ ಮನ್ನಣೆಯನ್ನು ಗಳಿಸಿದಂತಹ ಅತ್ಯುತ್ತಮ ಸಾಮಾಜಿಕ ಸುಧಾರಕ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸಾರ್ವಜನಿಕರಿಗಾಗಿ
5: ಸೇವಾನಿರತರು
4: ಕೇಳಿ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
6: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಚಂದದ ಭಾವಗೀತೆಗಳ ಜೊತೆಗೆ ಸಂತ ಶಿಶುನಾಳ ಶರೀಫರ ಕುರಿತು ಮಾತುಗಳು ಸಾಗ್ತಾ ಇದ್ವು. ಗಾನಸುಮ ಪಟ್ಟಸೊಮ್ಮನಹಳ್ಳಿಯಿಂದ ಸಂದೇಶ ಕಳಿಸಿ, ಜಾತಿ ಮತ ಪಂಥಗಳ ಆಚೆಗೆ ಪಾರಮಾರ್ಥಿಕ ಸಾರವನ್ನು ತನ್ನ ತತ್ವಗೀತೆಗಳಲ್ಲಿ ಪಸರಿಸಿದ ಶರೀಫರ ಗೀತೆಗಳು ಬಹಳ ಬಹಳ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದೀರಾ. ಅದೆಂತಹ ಸಾಲುಗಳು ಅವರ ಅನುಭವದ ಈ ರಚನೆಗಳನ್ನು ಸಿ ಅಶ್ವಥ್ರವರು ತಮ್ಮ ಸಂಗೀತ ಗಾಯನಗಳ ಮೂಲಕ ನಾಡಿನ ಮನೆ ಮನೆಗೂ ತಲುಪಿಸಿದ ಶರೀಫರನ್ನ ಅಜರಾಮರಗೊಳಿಸಿದರೆಂದು ಹೇಳಬೇಕು. ಮನುಷ್ಯನ ನವರಂಧ್ರಗಳ ನವಭಾವ ಎಂಬ ಪರಿಕಲ್ಪನೆಯ ಅದೆಷ್ಟು ಸೊಗಸು ಅಲ್ವೇ ಅಂತ ಅವರು ಸಂದೇಶ ಕಳಿಸಿದ್ದಾರೆ. ನಮಗೂ ಕೂಡ ನಿಮ್ಮ ಸಂದೇಶ ಬಹಳ ಹಿತ ಅನ್ನಿಸ್ತು ಸರ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ ಅನಂತಮೂರ್ತಿ ಶೃಂಗೇರಿಯಿಂದ, ಸುರೇಶ್ ಬಾಬು ಕೆ ಬಿ ಕದಲೂರು ಮದ್ದೂರಿನಿಂದ, ನಮಸ್ತೆ ಅಶ್ವಥ ಅವರೇ, ಗುಡ್ ಮಾರ್ನಿಂಗ್. ಬೆಳಗಿನ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಭಾವಗೀತೆ ಅಂತೂ ಬಹಳ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿ, ಶರೀಫರ ಹಾಡು ಅಂದರೆ ಅಶ್ವಥ್ರವರ ಧ್ವನಿಯಲ್ಲಿ ಕೇಳಿದ್ರೆ ಇನ್ನೂ ಬಹಳ ಚಂದ ಅನಿಸುತ್ತೆ. ಶರೀಫರ ಗೀತೆಗಳಿಗೆ ಅಶ್ವಥ್ರವರ ಧ್ವನಿಯೇ ಒಂದು ಗೌರವ ಅಂತ ಹೇಳ್ತಾ ಇದ್ದೀರಾ, ಖಂಡಿತ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆಯಿಂದ ಸಂದೇಶ ಕಳಿಸಿ, ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು, ಕರ್ಣಾನಂದ ಆಯಿತು ಅಂತ ಹೇಳ್ತಾ ಇದ್ದೀರಾ. ನಮಗೂ ಕೂಡ ಬಹಳ ಆನಂದ ಆಯಿತು ನಿಮ್ಮ ಸಂದೇಶವನ್ನು ನೋಡಿ. ಬಹಳ ದಿನಗಳ ನಂತರ ನಿಮ್ಮ ಪ್ರೋಗ್ರಾಮ್ನ ಕೇಳ್ತಾ ಇದ್ದೀನಿ, ಬಹಳ ಖುಷಿ ಆಗ್ತಾ ಇದ್ದಂಥ ಉಷಾ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ಇನ್ನು ಎಸ್ ರಾಜು ಚಿಕ್ಕ ಹಂಕನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ, ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಹನುಮಂತೇಗೌಡ ಹ್ಯಾಡ್ಲಿಯಿಂದ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಧನ್ಯವಾದಗಳು. ಶಕುಂತಲಾ ಶಂಕರ್ ಮಂಡ್ಯದಿಂದ, ಶಿವಗಂಗಾ ಹೆಬ್ಬಾಳದಿಂದ ಸಂದೇಶ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ಖಂಡಿತ ನಿಮ್ಮ ಸಂದೇಶಗಳನ್ನ ಓದ್ತೀನಿ. ಆದರೆ ಇದೀಗ ನಾವು ಕೇಳೋಣ ವಾರ್ತೆಗಳನ್ನು, ತದನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 18ನೇ ಬ್ರಿಕ್ಸ್ ಶೃಂಗಸಭೆ ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಲಿದೆ. 2 ದಿನಗಳ ಭವ್ಯ ಕಾರ್ಯಕ್ರಮವು ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆಗಳನ್ನು ಒಟ್ಟುಗೂಡಿಸುತ್ತದೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಯಲ್ ರಾಮಪೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಭಾಗಿಯಾಗಲಿದ್ದಾರೆ. ಎಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ ಮತ್ತು ಅಬುಧಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯೇರಾ ಪ್ರತಿನಿಧಿಸಲಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಿಗೆ ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಭಾರತ ಮಂಟಪದಲ್ಲಿ ಭಾರತ್ ಇನೋವೇಟಿವ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಇದರ ನಂತರ ಜಂಟಿ ಗಿಡ ನೆಡುವ ಸಮಾರಂಭ ಮತ್ತು ಪ್ರಧಾನಿ ಮೋದಿ ಅವರು ಆಯೋಜನೆ ಮಾಡಿರುವಂತಹ ಭೋಜನಕೂಟದಲ್ಲೂ ಕೂಡ ಎಲ್ಲರೂ ಪಾಲ್ಗೊಳ್ಳಲಿದ್ದಾರೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಇವುಗಳಲ್ಲಿ ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ಅಬುದಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್, ಇಥಿಯೋಪಿಯಾದ ಪ್ರಧಾನಿ ಅಬಿ ಅಹ್ಮದ್ ಅಲಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ಹ್ ಹಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಜಾಗತಿಕ ವ್ಯಾಪಾರವನ್ನು ಉಳಿಸಿಕೊಳ್ಳಲು ಸುರಕ್ಷಿತ ಸಮುದ್ರ ಮಾರ್ಗಗಳು, ಮುಕ್ತ ಪೂರೈಕೆ ಮಾರ್ಗ ಮತ್ತು ನಾವಿಕರ ಸುರಕ್ಷತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವ್ಯಾಪಾರ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ವ್ಯವಹಾರಗಳಿಗೆ ಅವಕಾಶಗಳನ್ನು ವಿಸ್ತರಿಸಲು ಕೆಲಸ ಮಾಡುವಂತೆ ಅವರು ಬ್ರಿಕ್ಸ್ ದೇಶಗಳನ್ನು ಒತ್ತಾಯಿಸಿದ್ದಾರೆ. ನಿನ್ನೆ ಸಂಜೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಭಾರತವು ನೌಕಾಯಾನ ಸ್ವಾತಂತ್ರ್ಯ ಮತ್ತು ನಾವಿಕರ ಸುರಕ್ಷತೆಯ ಬಲವಾದ ಪ್ರತಿಪಾದಕವಾಗಿದೆ ಎಂದು ಹೇಳಿದ ಅವರು, ಜಾಗತಿಕ ವ್ಯಾಪಾರದ ಸುಗಮ ಚಾಲನೆಗೆ ಸುರಕ್ಷಿತ ಕಡಲ ಮಾರ್ಗಗಳು ಅತ್ಯಗತ್ಯ ಎಂದು ಒತ್ತಿ ಹೇಳಿದ್ದಾರೆ. ಜಾಗತಿಕವಾಗಿ ಹೆಚ್ಚುತ್ತಿರುವಂತಹ ವ್ಯಾಪಾರ ಅಡೆತಡೆಗಳ ನಡುವೆ ಭಾರತವು ಆರ್ಥಿಕ ಸೇತುವೆಗಳನ್ನು ನಿರ್ಮಿಸಲು ಪ್ರಯತ್ನ ಮಾಡುತ್ತಿದೆ. ಭಾರತವು ಇಂದು ಬೆಳವಣಿಗೆ ಮತ್ತು ಸ್ಥಿರತೆಗೆ ವಿಶ್ವಾಸದ ಮೂಲವನ್ನು ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ, ಇನೋವೇಟ್ ವಿತ್ ಇಂಡಿಯಾ ಮತ್ತು ಸ್ಕೇಲ್ ಫಾರ್ ದಿ ಜಗತ್ತಿಗೆ ಅವರು ಕರೆ ನೀಡಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಮತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗಿನ ಭೇಟಿಯ ವೇಳೆ ಉಭಯ ನಾಯಕರು ರಾಜಕೀಯ, ವ್ಯಾಪಾರ ಮತ್ತು ಆರ್ಥಿಕತೆ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಚಲನಶೀಲತೆ ಮತ್ತು ಜನರ ನಡುವಿನ ಸಂಬಂಧ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರಷ್ಯಾ ಸಹಕಾರದ ಪ್ರಗತಿಯನ್ನು ಪರಿಶೀಲನೆ ನಡೆಸಿದರು. ಪಶ್ಚಿಮ ಏಷ್ಯಾ ಮತ್ತು ಕಪ್ಪು ಸಮುದ್ರ ಪ್ರದೇಶದಲ್ಲಿನ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯು ಮುಂದಿನ ಮಾರ್ಗವಾಗಿದೆ ಮತ್ತು ಶಾಂತಿ ಪ್ರಯತ್ನಗಳಿಗೆ ಸಹಾಯ ಮಾಡಲು ಭಾರತ ಸಿದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಉಭಯ ದೇಶಗಳ ನಡುವಿನ ವಿಶೇಷ ಮತ್ತು ಸವಲತ್ತು ಪಡೆದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ರಷ್ಯಾಕ್ಕೆ ಭೇಟಿ ನೀಡುವಂತೆ ಅಧ್ಯಕ್ಷ ಪುಟಿನ್ ಪ್ರಧಾನಮಂತ್ರಿ ಅವರಿಗೆ ಆಹ್ವಾನ ನೀಡಿದ್ದಾರೆ. ಪ್ರಧಾನಮಂತ್ರಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಸೋಚಾಮ್ ಬ್ರಿಕ್ಸ್ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಸೋಚಾಮ್ ಬ್ರಿಕ್ಸ್ ಅನ್ನು ಜಾಗತಿಕ ಸಹಕಾರಕ್ಕಾಗಿ ಪ್ರಬಲ ವೇದಿಕೆಯಾಗಿ ಮತ್ತು ಜಾಗತಿಕ ದಕ್ಷಿಣದ ಬಲವಾದ ಧ್ವನಿಯಾಗಿ ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನವನ್ನು ಶ್ಲಾಘಿಸಿದೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕೆ ಮೀಂಡಾ ಮಾತನಾಡಿ, ಬ್ರಿಕ್ಸ್ ಸಹಕಾರವನ್ನು ದೃಢವಾದ ವ್ಯಾಪಾರ ಫಲಿತಾಂಶಗಳಾಗಿ ಪರಿವರ್ತಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೃಷ್ಟಿಕೋನವು ಹೆಚ್ಚು ಮಹತ್ವದ್ದಾಗಿದೆ. ಬ್ರಿಕ್ಸ್ ಆರ್ಥಿಕತೆಗಳ ನಡುವೆ ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನವೋದ್ಯಮ ಮತ್ತು ವ್ಯಾಪಾರ ಸಹಭಾಗಿತ್ವವನ್ನು ಆಳಗೊಳಿಸುವುದರಿಂದ ಅಗಾಧ ಅವಕಾಶಗಳನ್ನು ತೆರೆಯಬಹುದು ಮತ್ತು ಅಂತರ್ಗತ ಮತ್ತು ಸುಸ್ಥಿರ ಬೆಳವಣಿಗೆಗೆ ಹೊಸ ಮಾರ್ಗಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಮಾನ್ಧನ್ ಯೋಜನೆ PMKMY ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು 2019ರಲ್ಲಿ ಈ ದಿನದಂದು ಪ್ರಾರಂಭ ಮಾಡಲಾಯಿತು. ಈ ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆಯನ್ನು ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಅವರ ನಂತರದ ವರ್ಷಗಳು ಹೆಚ್ಚಿನ ಭದ್ರತೆ ಮತ್ತು ಮನಸ್ಸಿನ ಶಾಂತಿಯಿಂದ ಗುರುತಿಸಲ್ಪಟ್ಟಿವೆ. ಕಳೆದ 7 ವರ್ಷಗಳಲ್ಲಿ ಪಿಎಂ ಕೆಎಂವೈ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ಸಹಾಯವನ್ನು ಒದಗಿಸಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,87,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆಯ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತಹ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೆಯ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ ಪಿಎಂಎವೈಯು 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರಾ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಿಂಗ್, ಪಿಎಂಎವೈಯು 2.0 ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಮಹಿಳಾ ಹಾಕಿ ತಂಡ ಇಂದು ಬೆಳಗ್ಗೆ ಚೀನಾದ ಮೊಕಿಯಲ್ಲಿ ನಡೆಯಲಿರುವಂತಹ ಜೂನಿಯರ್ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:15 ಆರಂಭವಾಗಲಿದೆ. ಹಾಲಿ ಚಾಂಪಿಯನ್ ಭಾರತ ತನ್ನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ನಿರ್ದಯವಾಗಿ 19-0 ಅಂತರದಿಂದ ಸೋಲಿಸುವ ಮೂಲಕ ಅಂತಿಮ 4ಕ್ಕೆ ಪ್ರವೇಶವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
0: ಪ್ರಿಯ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸವನ್ನು ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028ರ ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರು ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ, ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಮ್ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ಶಿವಮೊಗ್ಗ ಸುಬ್ಬಣ್ಣರವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ಈ ಸೊಗಸಾದ ತತ್ವ ಪದವನ್ನು ಕೇಳಿದ್ರಿ. ಸಾಮಾಜಿಕ ಅಸಮಾನತೆ, ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳನ್ನು ಖಂಡಿಸಿ ಮಾನವೀಯತೆ ಹಾಗೂ ಗುರುಭಕ್ತಿಗೆ ಹೆಚ್ಚಿನ ಒತ್ತು ನೀಡಿದ್ರು ಸಂತ ಶಿಶುನಾಳ ಶರೀಫರು. ಇಂದಿಗೂ ಕೂಡ ಶಿಶುವಿನ ಹಾಳದಲ್ಲಿ, ಅಂದರೆ ಅವರ ಊರಿನಲ್ಲಿ ಅವರ ಸಮಾಧಿ ಸ್ಥಳಕ್ಕೆ, ಅಂದರೆ ದರ್ಗಾ ಅಥವಾ ಮಠ ಅಂತ ಎರಡೂ ರೀತಿಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮದ ಜನರು ಅಪಾರ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾರೆ. ಅವರ ತತ್ವ ಪದಗಳನ್ನು, ಅದರಲ್ಲಿರುವಂತಹ ತಾರ್ಕಿಕವಾದಂತಹ ವಿಷಯಗಳನ್ನು, ಅದರ ಕುರಿತು ಮಾತುಗಳನ್ನು ಕೂಡ ಆಡ್ತಾ ಹೋಗ್ತಾರೆ. ಅವರ ಕೆಲವು ಪ್ರಸಿದ್ಧ ತತ್ವ ಪದಗಳು: ಸೋರು ತಿಹುದು ಮನೆಯ ಮಾಳಿಗೆ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಹಾಕಿದ ಜನಿವಾರವ ಸದ್ಗುರುನಾಥ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಅಳಬೇಡ ತಂಗಿ ಅಳಬೇಡ. ಎಂಥ ಅದ್ಭುತವಾದಂತಹ ಅಮೋಘವಾದಂತಹ ಗೀತೆಗಳನ್ನ ನೀಡಿದ್ದಾರೆ, ಹಾಡಿದ್ದಾರೆ ಸಂತ ಶಿಶುನಾಳ ಶರೀಫರು.

ಇನ್ನು ಸಂತ ಶಿಶುನಾಳ ಶರೀಫರ ಗೀತೆಗಳು ನಮಗೆ ಬಹಳ ಇಷ್ಟ. ನಮಗೆ ಚಂದದ ಭಾವಗೀತೆಗಳನ್ನ ಕೇಳಿಸ್ತಾ ಇದ್ದೀರಂತ ಸುಧಾ ಬೂದಿಹಾಳದಿಂದ ಸಂದೇಶ ಕಳಿಸಿದ್ರೆ ಶಕುಂತಲಾ ಶಂಕರ್ ಮಂಡ್ಯದಿಂದ ಮೆಸೇಜ್ ಮಾಡಿ ನಮಗೆ ದೇವಸ್ಥಾನದಲ್ಲಿ ಗಂಟೆ ಇದ್ರೇ ಚೆಂದ, ಅದೇ ರೀತಿ ಮೊಬೈಲ್ನಲ್ಲಿ ಚಾರ್ಜರ್ ಇದ್ರೇ ಚೆಂದ, ಹಾಗೆಯೇ ಭಾವಗೀತೆಗಳಲ್ಲಿ ಸಂತ ಶಿಶುನಾಳ ಶರೀಫರ ಗೀತೆಗಳಲ್ಲಿ ಸಿ ಅಶ್ವಥ್ರವರ ಧ್ವನಿ ಆನಂದವೋ ಆನಂದ ಅಂತ ಸಂದೇಶ ಕಳಿಸಿದ್ದಾರೆ. ಖಂಡಿತ ಹಿತೇಂದ್ರ ದಾಸ್ ಅಸ್ಸಾಂನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಒಟ್ಟಾರೆ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದಂತಹ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ, ಸುಜಾತ ಅರ್ಗಣೇಶ್, ಲಿಖಿತಾ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ವಿಮರ್ಶ್, ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಬಾಗಲಕೋಟೆಯಿಂದ ನಾರಾಯಣರವರು ಮೆಸೇಜ್ ಮಾಡಿದ್ದಾರೆ. ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸರಿಯಾಗಿ 8 ಗಂಟೆಗೆ ಸಮಾಚಾರ ಪ್ರಭಾತ, ತದನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ. ತದನಂತರ ನನ್ನ ನಿಮ್ಮ ಭೇಟಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಕೇಳ್ತಾರಿ ಕೇಳಿಸ್ತಾರಿ ಕನ್ನಡ ಕಾಮನ ಬಿಲ್ಲನ್ನು. ಈಗ ನೀವೆಲ್ಲರೂ ಕಾಯ್ತಿರೋ ಹಾಗೆ ಸಂತ ಶಿಶುನಾಳ ಶರೀಫರವರ ಸೊಗಸಾದ ತತ್ವ ಪದವೊಂದು ಸಿ ಅಶ್ವಥ್ರವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್, ಆಕಾಶವಾಣಿ ಎಫ್ಎಂ ರೇನ್ಬೋನ ಟ್ಯೂನ್ ಮಾಡಿದ್ರ 8:31 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ, ನಾನಿದ್ದೀನಿ ಆರ್ಜೆ ಅಶ್ವಥ ಮಲ್ನಾಡ್ ನಿಮ್ಮ ಜೊತೆಯಲ್ಲಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಹಲೋ, ಹೇಗಿದ್ದೀರಾ? ಏನ್ ಸಮಾಚಾರ? ಹೇಗಿದೆ ನಿಮ್ಮ ವಾರಾಂತ್ಯ ಅಥವಾ ಈ ವೀಕೆಂಡ್ ಎಲ್ಲ? ಸೋಮವಾರದ ಹಬ್ಬದ ಪ್ರಿಪರೇಷನ್ ಅಲ್ಲೇ ನಡೀತಾ ಇದೆಯಾ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮನ ಶುರು ಮಾಡೋಣ ವೆರಿ ವೆರಿ ವೆರಿ ಪಾಸಿಟಿವ್ ನೋಟ್, ಒಂದೊಳ್ಳೆ ಗೀತೆಯನ್ನ ಕೇಳೋದ್ರ ಮೂಲಕ.

ಈ ಹಾಡನ್ನ ಕೇಳ್ತಾ ಕೇಳ್ತಾ ಯಾರಿಗೆಲ್ಲ ನಿಮ್ಮ ಫಸ್ಟ್ ಲವ್, ಫಸ್ಟ್ ಕ್ರಶ್ ನೆನಪಾಯ್ತು ಹೇಳಿ? ಅಫ್ಕೋರ್ಸ್ ಅಲ್ಲ, ಎಲ್ಲರ ಮುಖದ ಮೇಲೆ ಒಂದು ಸುಂದರವಾದಂಥ ಮಂದಹಾಸ ಸ್ಮೈಲ್ನ ನಾವು ಗಮನಿಸಬಹುದು ಇಂಥ ಹಾಡುಗಳನ್ನ ಕೇಳಿದಾಗ. ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಇದ್ದಂತಹ ಗೀತೆ ಇದು ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಈಗಲೂ ಕೂಡ ಅಷ್ಟೇ ಟ್ರೆಂಡಿಂಗ್ ಆಗಿರುವಂಥ ಗೀತೆ ಇದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ ನಾವು. ಹಲೋ ಕರ್ನಾಟಕದಲ್ಲಿ ದಿನದ ವಿಶೇಷತೆಯ ಬಗ್ಗೆ ಹೇಳೋದಾದರೆ, ಇವತ್ತು ವಿಶ್ವ ಪ್ರಾಥಮಿಕ ಚಿಕಿತ್ಸಾ ದಿನ, ವರ್ಲ್ಡ್ ಫಸ್ಟ್ ಏಡ್ ಡೇ. ಏನಿದು, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಎರಡನೇ ಶನಿವಾರ ವಿಶ್ವ ಪ್ರಾಥಮಿಕ ಚಿಕಿತ್ಸಾ ದಿನವನ್ನು ನಾವು ಆಚರಿಸ್ತೀವಿ. ಸೊ ಇವತ್ತು ಸೆಪ್ಟೆಂಬರ್ 12, 2026 ಸೆಪ್ಟೆಂಬರ್ ತಿಂಗಳ ಎರಡನೇ ಶನಿವಾರ ಇರೋ ಕಾರಣ ಈ ಒಂದು ದಿನವನ್ನು ಆಚರಿಸ್ತೀವಿ. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್ ಆ್ಯಂಡ್ ರೆಡ್ ಕ್ರೆಸೆಂಟ್ ಸೊಸೈಟೀಸ್ IFRC 2000 ಈ ದಿನವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿತು. ಯಾಕೆ ಈ ಒಂದು ದಿನವನ್ನು ಆಚರಿಸ್ಬೇಕು, ಏನಿದ್ರ ಪ್ರಮುಖ ಉದ್ದೇಶ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಜೊತೆಗೆ ಚಂದದ ಗೀತೆಗಳನ್ನ ಕೂಡ ಕೇಳ್ತಾ ಸಾಗೋಣ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಸೂಪರ್ ಸಾಂಗ್ ಅಲ್ವಾ? ಶೈಲೋ ಚಿತ್ರದಿಂದ ಟೈಟಲ್ ಟ್ರ್ಯಾಕ್ನ ಕೇಳಿದ್ರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಆ್ಯಂಡ್ ಇವತ್ತು ನಾವು ಮಾತಾಡ್ತಾ ಇದ್ವಿ ವರ್ಲ್ಡ್ ಫಸ್ಟ್ ಏಡ್ ಡೇ, ವಿಶ್ವ ಪ್ರಥಮ ಚಿಕಿತ್ಸಾ ದಿನ. ಇದ್ರ ಕುರಿತು ನೋಡಿ, ಅಪಘಾತ ಅಥವಾ ತುರ್ತು ಸಂದರ್ಭದಲ್ಲಿ, ತುರ್ತು ಸಂದರ್ಭ ಅಂದರೆ ಎಮರ್ಜೆನ್ಸಿ ಸಿಚುವೇಷನ್ಸ್ಗಳಲ್ಲಿ ವೈದ್ಯಕೀಯ ನೆರವು ಸಿಗುವ ಮುನ್ನ ಜೀವ ಉಳಿಸುವಲ್ಲಿ ಪ್ರಾಥಮಿಕ ಚಿಕಿತ್ಸೆಯ ಮಹತ್ವ ಜನರಿಗೆ ಗೊತ್ತಾಗಬೇಕು ಅನ್ನುವಂತಹ ಕಾರಣಕ್ಕೆ ಈ ಒಂದು ದಿನವನ್ನು ಸೃಷ್ಟಿ ಮಾಡಲಾಯಿತು. ಪ್ರತಿಯೊಬ್ಬ ನಾಗರಿಕನು ಕೂಡ ಕನಿಷ್ಠ ಮಟ್ಟದ ಪ್ರಾಥಮಿಕ ಚಿಕಿತ್ಸಾ ಕೌಶಲ್ಯಗಳನ್ನ ಕಲ್ತಿರಬೇಕು, ಅದನ್ನು ಉತ್ತೇಜಿಸ್ತಾ ಇದೆ. ಜೊತೆಗೆ ಈ ಒಂದು ಎಮರ್ಜೆನ್ಸಿ ಟೈಮ್, ತುರ್ತು ಸಮಯದಲ್ಲಿ ಹಿಂಜರಿಯದೆ ತಕ್ಷಣ ಸ್ಪಂದಿಸುವಂತಹ ಧೈರ್ಯವನ್ನು ಸಾರ್ವಜನಿಕರಲ್ಲಿ ಮೂಡಿಸಬೇಕು. ಎಷ್ಟೋ ಸಲ ನಾವು ನ್ಯೂಸ್ಗಳಲ್ಲಿ, ಟಿ ವಿ ಚಾನೆಲ್ಸ್ಗಳಲ್ಲಿ, ಪೇಪರ್ಗಳಲ್ಲಿ ಓದಿರ್ತೀವಿ, ಒಬ್ಬ ವ್ಯಕ್ತಿಗೆ ಅಪಘಾತ ಆಗಿರುತ್ತೆ, ಯಾರೋ ದೇವ್ರ ಥರ ಬಂದು ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ, ಅಥವಾ ಹೃದಯಾಘಾತ ಆಗುತ್ತೆ, ಫಸ್ಟ್ ಏಡ್ನ ಮಾಡ್ತಾರೆ, ಅಥವಾ ನೀರಿನಲ್ಲಿ ಮುಳುಗ್ತಾ ಇರ್ತಾರೆ, ಅವ್ರನ್ನ ಆಚೆ ಕರ್ಕೊಂಬರ್ತಾರೆ, ಇದನ್ನೆಲ್ಲ ನಾವು ಕೇಳಿರ್ತೀವಿ ಅಲ್ವಾ? ಈಗ ಮೊದಲಿಗೆ ಅಪಘಾತ ಸಂಭವಿಸಿದ ಸ್ಥಳವು ಚಿಕಿತ್ಸೆ ನೀಡುವವರಿಗೆ ಮತ್ತು ಸಂತ್ರಸ್ತರಿಗೆ ಸುರಕ್ಷಿತವಾಗಿದೆಯಾ ಅಂತ ನಾವು ಖಚಿತಪಡಿಸ್ಕೊಬೇಕಾಗತ್ತೆ. ಜೊತೆಗೆ ಗಾಯಗೊಂಡ ವ್ಯಕ್ತಿಯ ಸ್ಥಿತಿ ಅಂದರೆ ಉಸಿರಾಟ, ಪ್ರಜ್ಞೆ, ರಕ್ತಸ್ರಾವ ಹೇಗಿದೆ ಅಂತ ತಕ್ಷಣವೇ ಪರಿಶೀಲಿಸಬೇಕಾಗತ್ತೆ. ಜೊತೆಗೆ ಆಂಬ್ಯುಲೆನ್ಸ್ ಅಥವಾ ವೈದ್ಯಕೀಯ ಸಹಾಯವನ್ನು ಕರಿಬೇಕಾಗತ್ತೆ. ಸೊ ನಿಮ್ಮೆಲ್ಲರಿಗೂ ಕೂಡ ವೈದ್ಯಕೀಯ ಸಹಾಯದ ನಂಬರ್ ಗೊತ್ತಿದೆ ಅಲ್ವಾ? ಆಂಬ್ಯುಲೆನ್ಸ್ ನಂಬರ್ ಗೊತ್ತಿದೆಯಲ್ಲ, ಗೊತ್ತಿದ್ರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ ನೀವು ಅಂತ ಹೇಳ್ತಾ ನಾವು ಮುಂದಿನ ಗೀತೆಯೊಂದಿಗೆ ಸಾಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, 8:45 ವಿಶೇಷವಾದಂತಹ ಪಿಡ್ರಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮವೊಂದನ್ನು ಕೇಳಲಿದ್ದೀರಿ. ಬಹಳ ಬಹಳ ಇಂಪಾರ್ಟೆಂಟ್ ಈ ಒಂದು ಕಾರ್ಯಕ್ರಮ. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರಿಂದ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕತೆಯನ್ನು ಪಡ್ಕೊಳ್ಳೋಕ್ಕಾಗ್ತಾ ಇದೆ. ಹಾಗಾಗಿ ಸೊ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ದ ವರ್ಲ್ಡ್ ಫಸ್ಟ್ ಏಡ್ ಡೇ, ವೈದ್ಯರು ಬರುವವರಿಗೆ ಅಗತ್ಯವಿರುವಂತಹ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಎಷ್ಟೋ ಜೀವಗಳನ್ನ ಉಳಿಸುವಂತಹ ಮಹತ್ವರವಾದಂತಹ ಕೆಲಸ. ಸೊ ಹಾಗಾಗಿ ನಾನು ನಿಮಗೆ ಕೇಳಿದ್ದೆ, ಸಹಾಯಕ್ಕೆ ಕರೆಯುವಂತಹ ಕಾಲ್ ಫಾರ್ ಹೆಲ್ಪ್, ಆಂಬ್ಯುಲೆನ್ಸ್ ಅಥವಾ ವೈದ್ಯಕೀಯ ಸಹಾಯದ ಸಂಖ್ಯೆ ಗೊತ್ತಿದ್ರೆ ನೀವು ನನಗೆ ತಿಳಿಸೇಳ್ಬಹುದು, ವಾಟ್ಸಪ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480910013. ಇನ್ನೊಮ್ಮೆ ಕೇಳೋಣ, 9480901013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ ಹೇಳ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಲಿದ್ದೀರಿ.

ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್, ಬಾಲ್ಯದಲ್ಲಿಯೇ ಕ್ಯಾನ್ಸರ್ನ ಕುರಿತು ನಾವು ತಿಳುವಳಿಕೆನ ಪಡ್ಕೊಳ್ಬೇಕು, ಹಾಗೂ ಅದರ ವಿರುದ್ಧ ಹೋರಾಡುವಂತಹ ಶಕ್ತಿ ಕ್ಷಮತೆ ಎರಡನ್ನು ಕೂಡ ಪಡ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಈಗ ಮನೇಲಿ ಮಕ್ಕಳು ಅಥವಾ ಮನೆಯವ್ರಿಗೇನಾದರೂ ರಜಾ ಇದ್ದರೂ ಹಾಗೇ, ಹಬ್ಬದ ಕ್ಲೀನಿಗಿದೆ, ಹಬ್ಬದ ಕೆಲಸ ಇದೆ, ಬನ್ನಿ ಅಂದರೆ ಪ್ಲೀಸ್ ನಾನು ಇಷ್ಟಕ್ಕೆ ನಾನು ಬಿಟ್ಬಿಡು, ಸಿಗೋ ಒಂದು ವಾರ ಅಂತೀನೂ ನೆಮ್ಮದಿಯಾಗಿರೋಕ್ಕೆ ಬಿಡಲ್ವಾ ಅನ್ನೋಂಥ ಮಾತುಗಳಿರುತ್ತೆ. ನಿಮ್ಮ ಮನೇಲೂ ಹಾಗೇನಾ? ಏನು ಮಾಡೋದು ಇಂಥವ್ರಿಗೆ, ಫಸ್ಟೇ ಬಿಸ್ಬಿಟ್ಟು ಕೆಲಸ ಕಳಿಸೋದು ಅಲ್ವಾ? ಎನಿವೇಸ್, ನಮಗೆ ಸುಮಾರಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಗುಡ್ ಮಾರ್ನಿಂಗ್ ಅಶ್ವಿತಾ ಅಂತ ಹೇಳ್ತಾ ಇದ್ದಾರೆ ನಮಗೆ. ಆ್ಯಂಡ್ ನಾರಾಯಣರವರೇ, ನಿಮ್ಮ ಮೆಸೇಜ್ನ ನೋಡಿದ್ವಿ, ಬೆಂಕಿ ಬೆಂಕಿ ನಿಮ್ಮ ಮೆಸೇಜ್ಗಳು, ಥ್ಯಾಂಕ್ ಯು. ಇನ್ನು ನಮಗೆ ಮೆಸೇಜ್ ಬಂದಿದೆ ಕಬಾಡಿ ಫ್ಯಾಮಿಲಿ, ವಿನುತಾ, ರವಿ, ರವಿ, ಕಿಶನ್, ಹರ್ಷ, ಮಾಗಡಿ ರೋಡಿಂದ. ಸೊ ಒನ್ ಕ್ಯೂರಿಯಸ್ ಕ್ವೆಶನ್, ಕಬಡ್ಡಿ ಅಂತ ಏನಕ್ಕಿದೆ, ಕಬಾಡಿನ ಅಥವಾ ಜಿಟ್ಸ್ ಕಬಡ್ಡಿನ? ದಯವಿಟ್ಟು ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ, ಕೇಳಲಿಕ್ಕೆ ನಮಗೂ ಕೂಡ ಆಸಕ್ತಿ ಇದೆ. ಸೊ ನೀವು ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದೀರಾ, ವೆರಿ ಸಾರಿ, ಹಾಡನ್ನ ಪ್ಲೇ ಮಾಡೋದು ಸರಿಯಾಗಿ 9 ಗಂಟೆಯ ನಂತರ ರಿಕ್ವೆಸ್ಟ್ ಕಳಿಸಿದವ್ರಿಗೆ. ಆ್ಯಂಡ್ ನಿಮ್ಮ ಉತ್ತರ ಸರಿಯಾಗಿದೆ. ತಿಮೇಶ್ ಯಾದವ್ ಶ್ರೀಕೃಷ್ಣನಗರ ದಾವಣಗೆರೆಯಿಂದ ಸರಿಯಾದಂಥ ಉತ್ತರವನ್ನು ಕಳಿಸಿದ್ದೀರಾ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ನೀವು ಕೂಡ ರೈಟ್ ಆಗಿರುವಂಥ ಆನ್ಸರ್ನ ಕಳಿಸಿದ್ರಾ. ಸೊ ಕ್ವೆಶ್ಚನ್ನೇ ಗೊತ್ತಿಲ್ಲ, ಆನ್ಸರ್ ಏನಪ್ಪ ಇದು ಅಂತ ನೀವು ಚಿಂತೆಯಲ್ಲಿದ್ದರೆ ನೋಡಿ, ನಾನು ಹೇಳಿದ್ದೆ ಇವತ್ತು ಫಸ್ಟ್ ಏಡ್ ದಿನ ಅಲ್ವಾ, ಯಾರಿಗಾದರೂ ಏನಾದರೂ ತುರ್ತು ಸಂದರ್ಭದಲ್ಲಿ ನಾವು ಸಹಾಯಕ್ಕೆ ಯಾರನ್ನ ಕರಿಬೇಕು ಅಂತ ಕೇಳಿದ್ದೆ. ಸೊ ಹಾಗಾಗಿ ಆ್ಯಂಬುಲೆನ್ಸ್ ಮತ್ತು ವೈದ್ಯಕೀಯ ಸಹಾಯಕ್ಕಾಗಿ ಇರುವಂಥ ನಂಬರ್ 100 2 108 112 ಈ ನಂಬರ್ಗಳಿಗೆ ಫೋನ್ ಮಾಡಬೇಕು. ಓಕೆ, ಆ್ಯಂಡ್ ಈ ಫೋನ್ ಫ್ರೀ ಇರುತ್ತೆ. ಸೊ ಇದನ್ನು ತುರ್ತು ಸಂದರ್ಭದಲ್ಲಿ ನಾವು ಬಳಸಬಹುದು. ಜೊತೆಗೆ ಪ್ರತಿ ಮನೆಯಲ್ಲೂ ಕೂಡ ಇರಬೇಕಾದಂತಹ ಫಸ್ಟ್ ಏಡ್ ಕಿಟ್, ಬ್ಯಾಂಡೇಜ್ ಮತ್ತು ಕಾಟನ್, ಆಂಟಿಸೆಪ್ಟಿಕ್ ದ್ರವಗಳು, ಕತ್ತರಿ ಮತ್ತು ಟೇಪ್, ನೋವು ನಿವಾರಕ ಹಾಗೂ

0: ಸಾಮಾನ್ಯ ಜ್ವರದ ಮಾತ್ರೆಗಳು, ಥರ್ಮೋಮೀಟರ್, ಸುಟ್ಟ ಗಾಯಗಳಿಗೆ ಕ್ರೀಮ್, ಹ್ಯಾಂಡ್ ಸ್ಯಾನಿಟೈಸರ್ ಮತ್ತು ಗ್ಲವ್ಸ್. ಇದಿಷ್ಟಿದ್ರೆ ಮಾತ್ರ ಸಾಲದು, ನಮಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂತಹ ತರಬೇತಿ ಕೂಡ ಆಗಿರಬೇಕು. ಇದು ಒಬ್ಬರ ಜೀವನವನ್ನು ಉಳಿಸೋದ್ರಲ್ಲಿ ದೊಡ್ಡ ವ್ಯತ್ಯಾಸವನ್ನು ತಂದೊಡ್ಡುತ್ತೆ. ಜೊತೆಗೆ ಪ್ರಾಥಮಿಕ ಚಿಕಿತ್ಸೆ ಅಂತ ಹೇಳಿದ್ರೆ ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯ ಅಲ್ಲ. ನೆನ್ಪಿಟ್ಕೊಳ್ಳಿ, ಪ್ರಾಥಮಿಕ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ. ಆದರೆ ವೈದ್ಯರ ಬಳಿಗೆ ಕರೆದೊಯ್ಯುವ ಮುನ್ನ ಜೀವ ಉಳಿಸಲು ನೀಡುವಂತಹ ಸೇತುವೆ. ಕೆಲವೊಂದ್ಸಲ ಈ ಸೇತುವೆ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಸರಿಯಾಗಿ 8:55 ಆಯುಷ್ವಾಣಿ ವಿಶೇಷವಾದಂತಹ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಅಶ್ವಿತಾ ಮಲ್ನಾಡ್. ಸಿಗೋಣ 9:00 ಶಾರ್ಪ್ 9:00 ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಋತುಬಂಧದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಕೇಳಿ ಆಯುಷ್ವಾಣಿ.
2: ಕೇಳುಗ ಶ್ರೋತೃಗಳಿಗೆ ನಮಸ್ಕಾರ. ನಾನು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ವಿಷಯ ಋತುಬಂಧ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಮೆನೋಪಾಸ್ ಎಂದು ಕರೆಯುತ್ತೇವೆ. ಮೆನೋಪಾಸ್ ಎಂಬ ಶಬ್ದವು ಋತುಬಂಧ, ರಜೋನಿವೃತ್ತಿ ಅಥವಾ ಮುಟ್ಟು ನಿಲ್ಲುವ ಕಾಲ ಎಂದು ಸೂಚಿಸುತ್ತದೆ. ಮಹಿಳೆಯರಲ್ಲಿ ಮೆನೋಪಾಸ್ ಒಂದು ಸಹಜ ಪ್ರಕ್ರಿಯೆ. ಸಂತಾನೋತ್ಪತ್ತಿ ಕಾಲದ ಕೊನೆಯ ಹಂತದಲ್ಲಿ ಅಂಡಾಶಯಗಳ ಕಾರ್ಯಕ್ಷಮತೆ ಕ್ಷೀಣಿಸುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ಹಾರ್ಮೋನ್ಗಳ ಸ್ರವಿಕೆಯ ವ್ಯತ್ಯಾಸದಿಂದ ಶಾಶ್ವತವಾಗಿ ಮುಟ್ಟು ನಿಲ್ಲುತ್ತದೆ. ಸುಮಾರು 45 ವರ್ಷದ ಪ್ರಾಯದ ಮಹಿಳೆಯರಲ್ಲಿ ಋತುಬಂಧವನ್ನು ಕಾಣಬಹುದು. ಈ ಹಂತದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸಗಳಿಂದ ಮಹಿಳೆಯರಲ್ಲಿ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳನ್ನು ಕಾಣಬಹುದು. ಋತುಬಂಧದಲ್ಲಿ 3 ಹಂತಗಳಿರುತ್ತವೆ: ಪೆರಿಮೆನೋಪಾಸ್, ಮೆನೋಪಾಸ್ ಮತ್ತು ಪೋಸ್ಟ್ ಮೆನೋಪಾಸ್. ಪೆರಿಮೆನೋಪಾಸ್ ಅಂದರೆ ಋತುಬಂಧದ ಪೂರ್ವ ಹಂತ. ಈ ಹಂತದಲ್ಲಿ ಋತುಚಕ್ರವು ಅನಿಯಮಿತವಾಗಲು ಪ್ರಾರಂಭವಾಗುತ್ತದೆ ಮತ್ತು ಪ್ರೊಜೆಸ್ಟ್ರಾನ್ ಹಾಗೂ ಇಸ್ಟ್ರೋಜನ್ ಹಾರ್ಮೋನ್ಗಳ ಮಟ್ಟ ಕಡಿಮೆಯಾಗುತ್ತದೆ. ಮೆನೋಪಾಸ್ ಅಂದರೆ ಋತುಬಂಧದ ಹಂತ. 1 ವರ್ಷದ ಕಾಲ ಯಾವುದೇ ಋತುಚಕ್ರವಿಲ್ಲದಿದ್ದಾಗ ಅದನ್ನು ಮೆನೋಪಾಸ್ ಅಥವಾ ಋತುಬಂಧ ಎಂದು ಕರೆಯುತ್ತೇವೆ. ಪೋಸ್ಟ್ ಮೆನೋಪಾಸ್ ಇದು ಋತುಬಂಧದ ನಂತರದ ಹಂತ. ಈ ಹಂತದಲ್ಲಿ ಹಾರ್ಮೋನ್ಗಳ ಸ್ರವಿಕೆಯಲ್ಲಿ ಆಗುವ ಬದಲಾವಣೆಗಳಿಂದಾಗಿ ಶರೀರದಲ್ಲಿ ಅನೇಕ ಮಾನಸಿಕ ಬದಲಾವಣೆಗಳು ಹಾಗೂ ದೈಹಿಕ ಲಕ್ಷಣಗಳು ಕಂಡುಬರುತ್ತವೆ. ಮುಖ್ಯವಾಗಿ ಕಂಡುಬರುವ ಮಾನಸಿಕ ಲಕ್ಷಣಗಳೆಂದರೆ ಮೂಡ್ ಸ್ವಿಂಗ್ ಅಥವಾ ಚಿತ್ತಚಂಚಲತೆ, ಖಿನ್ನತೆ, ಕಾರಣವೇ ಇಲ್ಲದೆ ಕೋಪಿಸಿಕೊಳ್ಳುವುದು, ಆತಂಕ, ಭಯ, ನಿದ್ರಾಹೀನತೆ, ನೆನಪಿನ ಶಕ್ತಿಯಲ್ಲಿ ತೊಂದರೆ, ಲೈಂಗಿಕ ಆಲಸ್ಯ, ಕೆಲಸದಲ್ಲಿ ನಿರಾಸಕ್ತಿ ಇತ್ಯಾದಿ. ದೈಹಿಕ ಲಕ್ಷಣಗಳೆಂದರೆ ತೀವ್ರ ತಲೆನೋವು, ಸ್ನಾಯು ನೋವು, ಚರ್ಮ ಒಣಗುವಿಕೆ, ಯೋನಿಯ ಒಣಗುವಿಕೆ, ಕೂದಲುದುರುವುದು, ಮಲಬದ್ಧತೆ, ಉಷ್ಣತೆಯ ಅನುಭವ, ತೀವ್ರವಾಗಿ ಬೆವರುವುದು, ಕೆಲವೊಮ್ಮೆ ಚಳಿಯ ಅನುಭವ, ದೈಹಿಕ ಶಕ್ತಿ ಕಡಿಮೆಯಾಗುವುದು, ಆಸ್ಟಿಯೋಪೊರೋಸಿಸ್ ಅಂದರೆ ಎಲುಬಿನ ದುರ್ಬಲತೆ, ಗಂಟುಗಳಲ್ಲಿ ನೋವು, ತೂಕದಲ್ಲಿ ವ್ಯತ್ಯಾಸ, ಸ್ತನದಲ್ಲಿ ನೋವು, ಕೆಲವೊಮ್ಮೆ ಮೂತ್ರಪಿಂಡದ ತೊಂದರೆಗಳು ಹಾಗೂ ಹೃದಯ ಸಂಬಂಧಿ ರೋಗಗಳು ಕಾಣಬಹುದು. ಪರಿಹಾರಗಳು: ಸರಳ ಮತ್ತು ಸುಲಭವಾದ ಪರಿಹಾರವೆಂದರೆ ಆರೋಗ್ಯಯುತವಾದ ಜೀವನ ಶೈಲಿಯನ್ನು ನಿರ್ವಹಿಸುವುದು, ಅಂದರೆ ಸಮತೋಲನವಾದ ಆಹಾರ ಸೇವನೆ, ಹಸಿರು ಸೊಪ್ಪು, ತರಕಾರಿಗಳು, ಅಧಿಕ ನಾರಿನಂಶ ಇರುವ ಆಹಾರಗಳ ಸೇವನೆ, ಹಣ್ಣುಗಳ ಸೇವನೆ, ಹೆಚ್ಚು ನೀರು ಕುಡಿಯುವುದು, ಸಂಸ್ಕರಿಸಿದ ಆಹಾರಗಳು, ಹೆಚ್ಚು ಉಪ್ಪು, ಖಾರಯುಕ್ತ ಆಹಾರಗಳನ್ನು ತ್ಯಜಿಸುವುದು, ನಿಯಮಿತವಾಗಿ ಯೋಗ, ವ್ಯಾಯಾಮ ಹಾಗೂ ಧ್ಯಾನ ಇವುಗಳನ್ನು ಪ್ರತಿನಿತ್ಯ ಅಳವಡಿಸಿಕೊಳ್ಳುವುದು, ನಿಯಮಿತವಾಗಿ ವೈದ್ಯಕೀಯ ತಪಾಸಣೆಗೊಳಗಾಗುವುದು ಮತ್ತು ಆಪ್ತ ಸಮಾಲೋಚನೆ. ಹೋಮಿಯೋಪತಿ ಚಿಕಿತ್ಸೆ: ಹೋಮಿಯೋಪತಿ ಮಹಿಳೆಯರ ಆರೋಗ್ಯವನ್ನು ಕಾಪಾಡಲು ನೈಸರ್ಗಿಕ ಹಾಗೂ ಸೂಕ್ತ ಚಿಕಿತ್ಸಾ ಪದ್ಧತಿಯಾಗಿದೆ. ಇದು ಶರೀರದ ಸ್ವಾಭಾವಿಕ ಶಕ್ತಿಯನ್ನು ಉತ್ತೇಜಿಸುವ ಮೂಲಕ ರೋಗ ನಿವಾರಣೆಗೆ ಸಹಾಯ ಮಾಡುತ್ತದೆ. ಹೋಮಿಯೋಪತಿ ಔಷಧಿಗಳು ಸುರಕ್ಷಿತ ಹಾಗೂ

0: ಪ್ರಭಾವಶಾಲಿಗಳಾಗಿರುತ್ತವೆ. ಚಿಕ್ಕ ಔಷಧಿಯಾದರೂ ದೊಡ್ಡ ಪರಿಹಾರ. ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಲಕ್ಷಣಗಳನ್ನು ಪರಿಗಣಿಸಿ ಔಷಧಿಗಳನ್ನು ಕೊಡಲಾಗುತ್ತದೆ. ಸಾಮಾನ್ಯವಾಗಿ ಹೋಮಿಯೋಪತಿಯಲ್ಲಿ ಬಳಸಲಾಗುವ ಔಷಧಿಗಳೆಂದರೆ ಲಕ್ಯಾಸಿಸ್, ಸಿಪಿಯಾ, ನ್ಯಾಟ್ರಮ್ಯೂರ್, ಕೋಲೋಫೈಲಂ, ಬೆಲ್ಲಡೋನಾ, ಸಲ್ಫರ್, ಮ್ಯೂರ್ಯಾಕ್ಸ್, ಕಲ್ಕೇರಿಯಾಕಾರ್ ಇತ್ಯಾದಿ. ವಯೋಸಹಜವಾಗಿ ಕಂಡುಬರುವ ಈ ಅವಸ್ಥೆಗಳಲ್ಲಿ ಮಹಿಳೆಯರು ಹೋಮಿಯೋಪತಿ ಚಿಕಿತ್ಸೆಯೊಂದಿಗೆ ಆರೋಗ್ಯಕರ ಜೀವನವನ್ನು ನಡೆಸಬಹುದು. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಋತುಬಂಧದ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
3: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ನಮಸ್ಕಾರ, ಶುಭೋದಯ, ಗ್ರೇಟ್ ಸ್ಯಾಟರ್ಡೆ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬೆಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು RJ ಅಶ್ವಥಾ ಮಲ್ನಾಡ್. ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ನಿಮ್ಮ ಹಬ್ಬದ ಪ್ರಿಪ್ರೇಷನ್? ಎಲ್ಲರಿಗೂ ಕೂಡ ಮುಂಗಡವಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೀನಿ ವಿತ್ ಅ ಬ್ಯೂಟಿಫುಲ್ ಸಾಂಗ್. ನೀವೇ ರಿಕ್ವೆಸ್ಟ್ ಮಾಡಿರೋದು ಕೇಳಿ ಆನಂದಿಸಿ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ ಇದೇ ರೀತಿ ನಿಮಿಷದ ಗೀತೆಗಳು ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಬೇಕಾಗುತ್ತೆ. 9480910019 ನಮ್ಮ ಸಂಖ್ಯೆ. ಇನ್ನೊಮ್ಮೆ ಹೇಳ್ತೀನಿ, 9480901013.

ವಿಜಯ್ ಈಶ್ವರ್ ಅವರ ಅಮೋಘವಾದಂತಹ ಸಾಹಿತ್ಯದಲ್ಲಿ ಈ ಸೊಗಸಾದ ಗೀತೆಯನ್ನು ಕೇಳಿದ್ರಿ. ಅರ್ಜುನ್ ಜನ್ಯಾರ್ ಅವರ ಮ್ಯೂಸಿಕ್ ಕಂಪೋಸಿಷನಲ್ಲಿ, ಸೋನ್ ನಿಗಮ್ ಹಾಗೂ ಸೈಂತವೀರ್ ಅವರ ಧ್ವನಿಯಲ್ಲಿ ಏಕ್ ಲವ್ಯ ಚಿತ್ರದಿಂದ. ಆ್ಯಂಡ್ ಹೇಳಲೇಬೇಕು, ಇಂತಹ ಹೊಸ ಹೊಸ ಪ್ರತಿಭೆಗಳು ಆ್ಯಂಡ್ ಟ್ಯಾಲೆಂಟೆಡ್ ಆಗಿರುವಂತಹ ಆರ್ಟಿಸ್ಟ್ಗಳು ಖಂಡಿತ ನಮಗೆ ಸಿಗ್ತಾ ಹೋಗಬೇಕು. ವಿಜಯ್ ಈಶ್ವರ್ ಅವರ ಸಾಹಿತ್ಯ ಅಂತೂ ಅಮೋಘವಾಗಿದೆ. ಆ್ಯಂಡ್ ಎಸ್ಪೆಷಲಿ ದ ಪಾರ್ಟ್, ಶಾರದೆಗೆ ಹೇಳಿಬಿಟ್ಟು ಬ್ರಹ್ಮನ್ಗೆ ಬಯಸ್ಬಿಡ್ತೀನಿ, ಗ್ರಹಚಾರ ಏನೋ ತಪ್ಪಾಗಿ ಬರೆದ್ಬಿಟ್ರೆ ಅಂತ. ವಾಟ್ ಅ ಬ್ಯೂಟಿಫುಲ್ ಕಂಪೋಸಿಷನ್. ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಈ ಸಾಂಗ್ಗಳಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದು ಯಾರ್ಯಾರು ಅಂತ ನೋಡೋಣ. ನಮಗೆ ಪ್ರಥಮ ಸಂದೇಶ ಬಂದಿದ್ದು, ಅಂದರೆ 9 ಗಂಟೆಯ ನಂತರ ಬಂದಂತಹ ಸಂದೇಶ. ಕಿಶನ್ ರೋಷನ್, ಶಿವಬರಾಣಿ, ಹನುಮಂತಗೌಡ ಹಾಡಿ, ಮಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ನಾಗರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿನಗರದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಆನೇಕಲ್ ಶಂಕರಮಠದಿಂದ ಶಿವಶಂಕರ್, ವೇದಾವತಿ, ತನ್ಮಯ್ ರವರು ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಶಂಕರ್ ಜಗ್ಲಿ ಗಬ್ಬೂರು ರಾಯಚೂರಿನಿಂದ ಮೆಸೇಜ್ ಮಾಡಿದರೆ, ಸೌಭಾಗ್ಯ ರಾಜನಗುಂಟೆಯಿಂದ, ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ನಿಮಿಷದ ಗೀತೆಗಳು ಪ್ರಸಾರ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

0: ವಾಟ್ ಅ ಬ್ಯೂಟಿಫುಲ್ ಟ್ರ್ಯಾಕ್ ಅಲ್ವಾ, ಹಾಗೆ ಕಳೆದು ಹೋಗ್ಬಿಡ್ತೀವಿ ಅಂತ ಹಾಡುಗಳನ್ನ ಕೇಳ್ತಾ ಕೇಳ್ತಾ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಲಿಸ್ಟ್ನ ಕೊಡ್ತಾ ಇರುವಂತಹ ನಮ್ಮ ಪ್ರೀತಿಯ ಕೇಳುಗರಿಗೆ. ಆ್ಯಂಡ್ ಇವತ್ತು ನಮಗೆ ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ ನೋಡೋಣ ಈ ಕ್ಷಣದಲ್ಲಿ. ಮಹಾಲಿಂಗಪುರದಿಂದ ಆಯುನುದ್ದೀನ್ ಬನಹಟ್ಟಿ, ಮಮತಾಜ್ ಬನಹಟ್ಟಿ, ರಿಯಾಜಾ, ರುಬೀನಾ, ಶಬೀರಾ, ಸೂಫಿಯಾ, ಜುನೈದ್, ಅಂಜುಮಾ, ಹುಮೇರಾ, ರಗತಾ, ರಫತಾ, ಮರಿಯಾ ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಗಣೇಶ್ ಸಾಗರದಿಂದ ಸಖತ್ ಸಂಗೀತ ಕಣ್ರಿ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮಂಡಿಕಲ್ ಕೃಪಾ ಉಮೇಶ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಹೆಚ್ ವಿ ಯೋಗ ನರಸಿಂಹನ್ ಗಾಯತ್ರಿ ನಗರದಿಂದ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಇನ್ನು ಪದ್ಮಜಾ ಶರತ್ ಬಿಡೆ ಹಂಪಿ ನಗರದಿಂದ, ಕಬಾಡಿ ತುಂಬ ಚೆನ್ನಾಗಿದೆ ನಿಮ್ಮ ಕುಟುಂಬದ ಹೆಸರು, ಕಬಾಡಿ ವಿನುತ ರವಿ, ರವಿ ಕಿಶನ್ ಹರ್ಷ, ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ತಿಪ್ಪಟೂರಿನಿಂದ ಕೃಷ್ಣಮೂರ್ತಿ ತಾರಾದೇವಿ ಚಂದು ಅವರು ಮೆಸೇಜ್ ಮಾಡಿದರೆ, ಶಿವಮೊಗ್ಗ ಜಿಲ್ಲೆಯ ಮೂಡಲವಿಠಲಪುರದ ಶ್ರೀಧರ್ ಪದ್ಮ ಪನ್ನಗ ನಮಗೆ ಮೆಸೇಜ್ ಮಾಡಿದ್ದಾರೆ. ಹ್ಯಾಪಿ ಗಣೇಶದ ಹಬ್ಬ ಎಲ್ಲರಿಗೂ ಅಂತ ರಿಯನ್ ಲೋಬೋ ಸೋಮರೆಸ್ಟ್ UKಯಿಂದ ಸಂದೇಶ ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮಗೂ ಕೂಡ ಹಬ್ಬದ ಶುಭಕಾಮನೆಗಳು. ನೇತ್ರಾವತಿ ಮಹೇಶ್ ಜಕ್ಕನಹಳ್ಳಿ ಕ್ರಾಸ್ ಮೇಲ್ಕೋಟೆ ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದರೆ, ತಿಮ್ಮೇಶ್ ಯಾದವ್ ಶ್ರೀಕೃಷ್ಣ ನಗರ ದಾವಣಗೆರೆಯಿಂದ ಸಂದೇಶ ಕಳಿಸಿದರೆ, TRH ಪ್ರಕಾಶ್ ಕುಮಾರ್ ತುಮಕೂರಿನಿಂದ ಸಂದೇಶ ಕಳಿಸಿದರೆ, ಧಾತ್ರಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ, ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮಾಲತಿ ಬೆಂಗೇರಿ ಅವರೇ, ನಂಗೆ ಬಹಳ ಖುಷಿಯಾಯಿತು ನಿಮ್ಮ ಸಂದೇಶವನ್ನು ಓದಿ. ಇದೇ ರೀತಿ ನಿಮ್ಮ ಒಂದು ಧಾತ್ರಿ ಕುಟುಂಬದಲ್ಲಿ ಎಲ್ಲರೂ ಕೂಡ ಬಹಳ ಸಂತೋಷವಾಗಿರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆ್ಯಂಡ್ ಶ್ರೀನಿವಾಸ್, ಸುಪ್ರೀತಾ, ಸನ್ನಿಧಿ, ಅನುಶ್ರೀ, ತನುಶ್ರೀ, ರಿಷಿ, ಗಗನ್, ಶಿವಪ್ಪ, ಇಂಪನ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ BTM ಲೇಔಟ್ನಿಂದ ಮೆಸೇಜ್ ಮಾಡಿದರೆ, ನಾಗೇಂದ್ರ ತಾವರೆಕೆರೆ ಕುಣಗಲ್ನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ನಿಮ್ಮ ಹೆಸರುಗಳನ್ನ ಓದಿ ಹೇಳ್ತೀವಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಆದರೆ ಅದಕ್ಕಿಂತ ಮುಂಚೆ ಇದೀಗ ಶಾರ್ಟ್ ಬ್ರೇಕ್ ಒಂದನ್ನು ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತಾ ಸಾಗುತ್ತೆ. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ ನಾವಿದ್ದೀವಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ.
1: ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ

ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಬ್ಯೂಟಿಫುಲ್ ಟ್ರ್ಯಾಕ್ ಹರಿಹರನ್ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಈ ಸೊಗಸಾದ ಗೀತೆನ ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾವನಬಿಲ್ನಲ್ಲಿ AK-47 ಚಿತ್ರದ ಹೆಸರು ಎಷ್ಟು ಗಂಭೀರವಾಗಿದೆಯೋ ಹಾಡು ಕೂಡ ಒಂದು ರೀತಿ ಸಮುದ್ರದ ರೀತಿನೇ, ಗಂಭೀರತೆ ಎನ್ನುವುದೇ ಶಾಂತತೆ ಎನ್ನುವುದೇ ಎರಡನ್ನೂ ಕಾಣಬಹುದು ಈ ಹಾಡಿನಲ್ಲಿ. ನಮಗೋಸ್ಕರ ಒಂದು ಒಳ್ಳೆ ಗೀತೆನ ಪ್ಲೇ ಮಾಡ್ತೀರಾ ಅಂತ ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚನ್ನನ ಕುಂಟೆ ಶಿರದಿಂದ ಮೆಸೇಜ್ ಮಾಡಿದ್ದಾರೆ. ಏಕ ನಮಗೆ ರೋಹಿತ್ ದಾಸನಪುರದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಶ್ರುತಿ ಮಂಜುನಾಥ್ ಬಸವನಹಳ್ಳಿ ಕೊಪ್ಪಲು ಅರಕಲಗೂಡಿನಿಂದ ಮೆಸೇಜ್ ಮಾಡಿದರೆ ಹಾಸನದಿಂದ. ಷಣ್ಮುಖ ಹಳೇ ಬಾತಿ ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ. ಗಾಳಿಪೇಟೆ ಗ್ರಾಮ, ವಾವ್ ಸೂಪರ್ ಆಗಿದೆ ಗ್ರಾಮದ ಹೆಸರು. ಬಲರಾಮ, ಅಚ್ಯುತ, ನಾಗವೇಣಿ, ತರುಣ್ ರಾಜ್, ತನು ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಹಾಡಿಗೆ ಅಂತ ಹೇಳ್ತಾ ಇದ್ರೆ ನಮಗೆ ಯಾರು, ನಾಗರತ್ನ ರಾಜಾಜಿನಗರದಿಂದ ಯೋ ವೆಲ್ಕಮ್ ಮೇಡಮ್. ಸತೀಶ್ NH ನಗರ ಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಅನುಷಾ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ, ವೆಲ್ಡಿಂಗ್ಗೆ ಕನ್ನಡದಲ್ಲಿ ಬೆಸಿಗೆ ಅಂತ ಕರೀತಾರೆ ಅಂತ. ಓಕೆ, ವೆಡ್ಡಿಂಗಿಗೂ ಬೆಸಿಗೆ ಅಂತಲೇ ಕರೀತಾರ, ಸೂಪರ್ ಆಗಿದೆ ಅನುಷಾ ಅವರೇ ನಿಮ್ಮ ಮೆಸೇಜು. ಆ್ಯಂಡ್ ನಮಗೆ ದಾವಣಗೆರೆಯಿಂದ ಸರಳ ಅವರು ಸಂದೇಶ ಕಳಿಸಿದ್ದಾರೆ. ಸುಮಿತ್ರಾ ಕೆಂಪರಾಜು RHCS ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಮಹಾರಾಷ್ಟ್ರದಿಂದ ಯಶೋಧ ಇಚಲಕರಂಜಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ನೀವು ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆಸೇಜ್ ಕಳಿಸಿದ್ರೆ ಖಂಡಿತ ನಂಗೆ ಓದಬೇಕು ಅಂತ ಅನ್ನಿಸ್ತದೆ. ಶಾಶ್ವತವಲ್ಲದ ಈ ಬದುಕಲ್ಲಿ ಬಂದ ಸಹಪಾಠಿ ನೀನು, ಸ್ನೇಹವೆಂಬ ಹೆಸರಲ್ಲಿ ಜೊತೆಯಾದ ಸಹಚಾರಿ ನೀನು, ಸಾಧನೆಯ ಹಾದಿಯಲ್ಲಿ ಸಿಕ್ಕ ಅಪರೂಪದ ಸಂಚಾರಿ ನೀನು, ನಿನ್ನ ಸ್ನೇಹಕ್ಕೆ ಕೊಡುಗೆ ಏನಿಲ್ಲ ಆದರೂ ನಿನ್ನ ನೆನೆಯದ ದಿನವಿಲ್ಲ ಅಂತ. ಸೂಪರ್ ಆಗಿದೆ ಮೆಸೇಜ್, ಬಹಳ ಖುಷಿ ಆಯಿತು. ಸಿಂಧನೂರು ಸುರೇಶ್ ಬಲುಟಗಿಯಿಂದ ನಮಗೋಸ್ಕರ ಮೆಸೇಜ್ ಮಾಡಿದ್ದಾರೆ. ರಾಜ್ ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಆರೋಹಿ ಹೇಮಿಗೆಪುರ ಕೆಂಗೇರೆಯಿಂದ ರವೀಂದ್ರ ಆರೋಹಿ ಸಂದೇಶ ಕಳಿಸಿದ್ದಾರೆ. ಅರುಣಾ ಮೈತ್ರಿ GC ನಗರ್ ಪೋಸ್ಟ್ ಆಫೀಸ್ ರೋಡಿಂದ, ವಿಜ್ಞಾನ ನಗರದಿಂದ A.Hariharan ರವರು ಮೆಸೇಜ್ ಮಾಡಿದ್ದಾರೆ. ಶ್ರೀಕಾಂತ್ ಪೂಜಾರ್ ಮುಂಡರಗಿ ತಾಲೂಕು ಹೈತಾಪುರ ಗ್ರಾಮದಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಗಳ ಜೊತೆಗೆ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಒಂದಕ್ಕಿಂತ ಒಂದು ಅಮೋಘವಾದಂತಹ ಗೀತೆಗಳು. ಯಾವ್ದನ್ನು ಹಾಕೋಣ ಯಾವ್ದನ್ನು ಬಿಡೋಣ ಅಂತ ಗೊತ್ತಾಗೋದಿಲ್ಲ. ಹೆಚ್ ಪಿ ಜಯರಾಮ್ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ನಮಗೆ ಮೆಸೇಜ್ ಬಂದಿದೆ, ನಂಬರ್ ನಿಮ್ಗೆ ವಿತ್ 807. ನೀವು ಕೂಡ ಸಂದೇಶವನ್ನು ಕಳಿಸಿದ್ದೀರಾ, ಬಟ್ ಪ್ಲೀಸ್ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ, ಬಿಕಾಸ್ ಹುಡುಕೋದು ಬಹಳ ಕಷ್ಟ ಆಗುತ್ತೆ. ನಾರಾಯಣ್ ಬಾಗಲಕೋಟೆಯಿಂದ. ಆ್ಯಂಡ್ ನೆಕ್ಸ್ಟ್ ಚಿದಾನಂದ ಟಿ ಬಿ ಸರ್ಕಲಿಂದ ಮೆಸೇಜ್ ಮಾಡಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ. ನಾಗರಾಜ್ ಅಣ್ಣಪ್ಪನವರ್ ಶ್ರೀನಿವಾಸ್ ಸಂತು ಶಿವು ಮುದ್ದೆ ಬಿಹಾಳದಿಂದ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನಿಯಸ್ ಬಡಾವಣೆಯಿಂದ. ಶಾಯಮ್ಮ ಕಲಬುರ್ಗಿಯಿಂದ. ಮಹೇಶ್ ನೇತ್ರ ಸಿರದಿಂದ. ಶಿವು ಚಳ್ಳಕೆರೆ ತಾಲೂಕಿನಿಂದ. ಆ್ಯಂಡ್ ಸಂತೋಷ್ ತೂಪದಾಳದಿಂದ ಸಂದೇಶ ಕಳಿಸಿದ್ದಾರೆ. ರೋಹಿತ್ ದಾಸನಪುರದಿಂದ, ಜೊತೆಗೆ ಸುಧಾ ಬೂದಿಹಾಳದಿಂದ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಜೊತೆಗೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಕರಮಡಿ ಮಧುಮತಿ ಕರಮಡಿ ನಮಗೆ ಸಂದೇಶ ಕಳಿಸ್ತಾರೆ. ಸೊ ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಸುಮಾರಷ್ಟು ಜನ ನಮಗೆ ಉತ್ತಮವಾದಂತಹ ಗೀತೆಗಳನ್ನ ಪ್ಲೇ ಮಾಡಿದರೆ, ಎಸ್ಪೆಷಲಿ ಮಿಥಿಲೆಯ ಸೀತೆಯರು ಚಿತ್ರದಿಂದ ಅಂತ ಹೇಳಿದರು. ಆಫ್ಕೋರ್ಸ್ ಒಂದು ಉತ್ತಮವಾದಂತಹ ಭಾವನಾತ್ಮಕ ಚಿತ್ರ ಅದು, ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಅಂತ ಹೇಳ್ತಾ, ಈ ವೀಕೆಂಡ್ ಬೇಕಿದ್ರೆ ಆ ಮೂವಿನ ನೋಡಿ ಅಂತ ಹೇಳ್ತಾ, ಮುಂದಿನ ಗೀತೆ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಒಂದು ಸ್ಮಾಲ್ ಬಿಟ್ ಆಫ್ ದ ಗೀತೆಯನ್ನು ಕೇಳಿ ಆನಂದಿಸೋಣ. ಮತ್ತೆ ಸರಿಗೆ 10 ಗಂಟೆಗೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಥ ಮಲ್ನಾಥ್.

ಪ್ರಿಯ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ, ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ, ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ನಮಸ್ಕಾರ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 10:03 ಒಂದು ಹೊತ್ತಲ್ಲಿ ಸ್ನೇಹಿತರೆ ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಚಂದನವನದ ಚಂದದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗುತ್ತೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ವಿಶೇಷವಾದಂತಹ ಮಾತು ಅಥವಾ ಗೀತೆಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಹೇಳ್ತಾ ಒಂದೊಂದೇ ಗೀತೆಗಳನ್ನ ಪೂರ್ಣಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಚಂದದ ಹಾರವನ್ನ ಧರಿಸಿ ದಿನಪೂರ್ತಿ ಆ ಹಾರದ ಸಂಗೀತದ ಗುಣಗಲ್ಲೇ ಸಾಗುವಂತಹ ಕಾರ್ಯಕ್ರಮ ಆಯಿತು. ಹಾಗಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಕೋರ್ತಾ ಇರೋದು ನಾನು RJ ಅಶ್ವಥಾ ಮಲ್ನಾಡ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ ಚಂದದ ಗೀತೆಯೊಂದನ್ನು ಕೇಳೋದ್ರ ಮೂಲಕ. ಸೊ ಗೀತೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಕಾನ್ಸೆಪ್ಟ್ ಅಡಗಿದೆ. ತುಂಬ ಈಸಿ ಏನಲ್ಲ ಹೇಳಲಿಕ್ಕೆ, ಸ್ವಲ್ಪ ತಲೆನ ಉಪಯೋಗಿಸ್ಬೇಕಾಗುತ್ತೆ. ಸೊ ಕೇಳಿ, ಆ ಗೀತೆನ ಕೇಳಿ, ಆನಂದಿಸಿ, ಜೊತೆಗೆ ಏನು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಿದ್ರೆ ಮೆಸೇಜ್ ಕೂಡ ಮಾಡಬಹುದು. ಒಂದು ಸ್ಮಾಲ್ ಹಿಂಟ್ ಅಂತ ಹೇಳಿದ್ರೆ, ಈ ಒಂದು ದಿನ ಬಹಳ ವಿಶೇಷತೆಯೊಂದಿಗೆ ಕೂಡಿದೆ. ಆ್ಯಂಡ್ ಈ ಒಂದು ದಿನದ ವಿಶೇಷತೆಯಲ್ಲಿ ಈ ವಿಶೇಷತೆ ಕೂಡ ಅಡಗಿದೆ. ಸೊ ಇನ್ನೊಂದು ಸ್ವಲ್ಪ ಗಂಟು ಹಾಕ್ಬಿಟ್ನ. ಓಕೆ, ಯೋಚನೆ ಮಾಡಿ ನೋಡಿ ಏನಿರಬಹುದು ಅಂತ ಹೇಳಿ ಅಂತ ಹೇಳ್ತಾ ಈ ಗೀತೆನ ಕೇಳಿ ಆನಂದಿಸಿ.

ಮುದ್ದು ಮುಖದ ಸುನಿಲ್ ರವರ ಹುಟ್ಟಿದ ಹಬ್ಬನ ಅಥವಾ ಶ್ರುತಿ ಅವರ ಹುಟ್ಟಿದ ಹಬ್ಬನ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡೇನಾ, ಹೀಗೆ ಸುಮಾರಷ್ಟು ಮೆಸೇಜ್ಗಳು ಬರ್ತದೆ. ಫಸ್ಟ್ ಏಡ್ ಡೇ ಇರಬಹುದಾ ಅಂತ ಕೇಳ್ತಾ ಇದ್ದೀರಾ. ಫಸ್ಟ್ ಏಡ್ ಡೇ ಇವತ್ತು ಹೌದು, ಇಲ್ಲ ಅಂತಲ್ಲ, ಬಟ್ ಆ ಒಂದು ವಿಶೇಷತೆ ಬಗ್ಗೆ ನಾವು ಮಾತಾಡ್ತಿಲ್ಲ, ಬೇರೆ ಒಂದು ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಹಾಡಿನ ಮುಖಾಂತರ

0: ಯುವಕ ಸಂಘಕ್ಕಾಗಿ 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಸುಮಾರಷ್ಟು ಜನ ಸ್ನೇಹಿತರು ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದೀರಾ. ಐ ಆಮ್ ವೆರಿ ವೆರಿ ಹ್ಯಾಪಿ ನೀವು ಕೊಡ್ತಿರೋಂತಹ ಉತ್ತರವನ್ನು ನೋಡಲಿಕ್ಕೆ. ವೆಲ್, ನಮಗೆ ಫಸ್ಟ್ ಸರಿಯಾದಂತಹ ಉತ್ತರ ಕೊಟ್ಟಿರೋದು ನೇತ್ರಾ, ಕೆಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ನಾಗರತ್ನ ರಾಜಾಜಿನಗರ ಪಾರ್ಶಿಯಲಿ ರೈಟ್, ಕನ್ಸಿಡರ್ ಮಾಡಬಹುದು ನಿಮ್ಮ ಉತ್ತರ ಕೂಡ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರದಿಂದ ಸಂದೇಶ ಕಳಿಸಿದ್ದಾರೆ, ಕರೆಕ್ಟ್ ಆಗಿರುವಂತಹ ಉತ್ತರ. ಇನ್ನು ಶರತ್ ಹಾಗೂ ಪದ್ಮಜಾ ಬಿಡೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೀರಾ. ಆರ್ ಉದಯ್ ಕುಮಾರ್ ರಾಂಪುರ ಅರಸೀಕೆರೆ ತಾಲೂಕಿನಿಂದ ಸರಿಯಾದಂತಹ ಉತ್ತರ. ಜೊತೆಗೆ ನಮಗೆ ರವಿ ದೇವಿ ದೇವಗಿರಿಕರ ಗುಳ್ಳೆದ ಗುಡ್ಡದಿಂದ ರೈಟ್ ಆನ್ಸರ್, ಆ್ಯಂಡ್ ತುಂಬ ಸಂತೋಷ ನಿಮ್ಮ ಮೆಸೇಜ್ನ ಓದಿ ನಮಗೆ. ಜೊತೆಗೆ ಓಕೆ, ಸುಮಾರಷ್ಟು ಜನಕ್ಕೆ ಗೊತ್ತಿಲ್ಲ, ತಲೆಗೆ ಹುಳ ಬಿಟ್ಬಿಟ್ಟಿದ್ದೀರ ನೀವು ಅಂತೆಲ್ಲ ಹೇಳ್ತಾ ಇದ್ದೀರಾ. ಓಕೆ, ಇವತ್ತಿನ ದಿನ ಬಂದು ಬಹಳ ವಿಶೇಷತೆಯಿಂದ ಕೂಡಿರುತ್ತೆ. ನೊಂದವ್ರಿಗೆ, ಅಸಹಾಯಕರಿಗೆ, ಅಥವಾ ಕಷ್ಟದಲ್ಲಿರೋರಿಗೆ, ಅಥವಾ ನಿಜವಾಗ್ಲೂ ಕೂಡ ಅವರಲ್ಲಿ ಪ್ರತಿಭೆ ಇರೋವಂಥವ್ರನ್ನ ಗುರುತಿಸ್ಬಿಟ್ಟು ಅವರನ್ನು ಪ್ರೋತ್ಸಾಹ ಮಾಡುವಂತಹ ದಿನ ಇವತ್ತು. ನ್ಯಾಷನಲ್ ಡೇ ಆಫ್ ಎನ್ಕರೇಜ್ಮೆಂಟ್, ರಾಷ್ಟ್ರೀಯ ಪ್ರೋತ್ಸಾಹ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 12ರಂದು ಈ ದಿನವನ್ನು ಆಚರಿಸ್ತೀವಿ. ಫಾರ್ ದ ವೆರಿ ಫಸ್ಟ್ ಟೈಮ್ ಹಾರ್ಡಿಂಗ್ ಯೂನಿವರ್ಸಿಟಿಯ ವಿದ್ಯಾರ್ಥಿಯೊಬ್ಬರು ತಮ್ಮ ದಿ ಎನ್ಕರೇಜ್ಮೆಂಟ್ ಪ್ರಾಜೆಕ್ಟ್ ಅನ್ನುವಂತಹ ಪ್ರಾಜೆಕ್ಟ್ ಮೂಲಕ ಈ ಒಂದು ದಿನದ ಆಚರಣೆಗೆ ನಾಂದಿ ಹಾಡ್ತಾರೆ. ಸೊ ಆ ಒಂದು ಸಂಸ್ಥೆ, ಆ ಯೂನಿವರ್ಸಿಟಿ ಈ ಒಂದು ದಿನವನ್ನು ಈ ಪ್ರೋತ್ಸಾಹಕ್ಕೋಸ್ಕರ ಮೀಸಲಿಡಬೇಕು ಅನ್ನುವಂಥ ಆಚರಣೆಯನ್ನು ತರ್ತಾರೆ. ಹಾಗಾಗಿ ದೈನಂದಿನ ಜೀವನದಲ್ಲಿ ಧನಾತ್ಮಕವಾದಂತಹ ಚಿಂತನೆ, ಪಾಸಿಟಿವಿಟಿ ಹಾಗೂ ನಂಬಿಕೆಯನ್ನು ಮೂಡಿಸೋದಕ್ಕೆ ಈ ಒಂದು ದಿನದ ವಿಶೇಷತೆಯಾಗಿ ನಾವು ಆಚರಿಸ್ತಾ ಹೋಗ್ತೀವಿ. ಬನ್ನಿ, ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಇದೇ ರೀತಿ ಪ್ರೋತ್ಸಾಹವನ್ನು ಕೊಡುವಂತಹ, ನೊಂದಂಥ ಜೀವಗಳಿಗೆ ಸಾಂತ್ವನ ಹೇಳುವಂತಹ ಗೀತೆಗಳನ್ನ ಕೇಳಿ ಆನಂದಿಸಿ ದಿನಕ್ಕೆ ಒಂದು ಧನಾತ್ಮಕವಾದಂತಹ ಆರಂಭವನ್ನು ನೀಡ್ತಾ ಹೋಗೋಣ.

ಇಂತಹ ಅರ್ಥ ಗರ್ಭಿತವಾದಂತಹ ಗೀತೆ ಅಲ್ವಾ? ಬಹುಶಃ ನಾವು ಈಗಿನ ಜನರೇಷನ್ಗಿರೋ ಮಕ್ಕಳಿಗೆ ನಮ್ಮ 80s ಟ್ರೆಂಡ್ಸ್ಗಳನ್ನ ತೋರಿಸ್ತಾ ಇರ್ತೀವಿ, ನೋಡೋಣ ಆಗಿನ ಕಾಲದಲ್ಲಿ ಹಾಗಿದ್ವಿ, ಇಷ್ಟು ಸ್ಟೈಲಿಶ್ ಆಗಿದ್ವಿ, ನಮ್ಮ ಕಾಲದ ಬಗ್ಗೆ ಗೊತ್ತಾ ಅಂತೆಲ್ಲ ಹೇಳ್ತಿರ್ತೀವಿ. ಬಟ್ ಐ ರಿಯಲಿ ಫೀಲ್ ಇವಾಗಿನ ಜನರೇಷನ್ ಇರುವಂಥ ಮಕ್ಕಳುಗಳಿಗೆ ಎಸ್ಪೆಷಲಿ ಇಂತಹ ಗೀತೆಗಳನ್ನ ಕೇಳಿಸ್ತಾ ಆ ಗೀತೆಗಳಲ್ಲಿ ಇರುವಂತಹ ಭಾವನೆಗಳನ್ನ ಹೇಳ್ತಾ ಹೋದಾಗ ಆ್ಯಂಡ್ ಅವರು ಜೀವನನ ನೋಡುವಂತಹ ರೀತಿ ದೃಷ್ಟಿ ಬದಲಾಗ್ತಾ ಹೋಗಬಹುದು ಅಂತ. ಎಷ್ಟೋ ಸಲ ಒತ್ತಡ, ನಿರಾಶೆ ಅಥವಾ ಸೋಲಿನಿಂದ ಬಳಲ್ತಾ ಇರೋರಿಗೆ ನಾನು ನಿನ್ನೊಂದಿಗೆ ಇದ್ದೀನಿ ಅಥವಾ ನಿನ್ನಿಂದ ಇದು ಸಾಧ್ಯ ಅನ್ನೋಂತಹ ಸಣ್ಣ ಭರವಸೆಯ ಮಾತುಗಳಿರ್ತಲ್ಲ, ಅದರ ಮೂಲಕ ಅವರಲ್ಲಿರುವಂತಹ ಆ ಒಂದು ನೇತ್ಯಾತ್ಮಕವಾದಂತಹ ಭಾವನೆಗಳನ್ನ ದೂರಗೊಳಿಸಿ ನವ ಉತ್ಸಾಹವನ್ನು ತುಂಬಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಮತ್ತಷ್ಟು ಮಾತುಕತೆ ಮುಂದುವರಿಸ್ತಾ ಸಾಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ನೀವು ಹಂಚ್ಕೊಬಹುದು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಇದು ಕೂಡ ಸೋಲ್ತಾ ಇದ್ದೀವಿ ಅನ್ನೋಂಥ ಭಯದಲ್ಲಿರೋರಿಗೆ ಸಾರ್ಥಕತೆಯ ಭಾವನೆಯನ್ನು ತರಿಸುವಂತಹ ಸುಂದರವಾದಂಥ ಗೀತೆ, ಕೇಳಿ ಆನಂದಿಸಿ.

ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತ

0: ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ನಮ್ಮ ಸ್ನೇಹಿತರಿಗೆ ಕೇಳ್ತಾ ಇದೆ, ನಿಮ್ಮ ಲೈಫಲ್ಲೂ ಕೂಡ ಇತ್ತರ ಪ್ರೋತ್ಸಾಹ ನೀಡಿದವ್ರನ್ನ ಅಥವಾ ಈ ಪ್ರೋತ್ಸಾಹದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಅಂತ ಸುಮಾರಷ್ಟು ಜನ ಸ್ನೇಹಿತರು ನಮಗೆ ಸಂದೇಶ ಕಳಿಸಿದ್ದಾರೆ. ಅದರಲ್ಲೂ ಗಾನಸುಮ ಪಟ್ಟ ಸುಮನಹಳ್ಳಿಯಿಂದ ಸಂದೇಶ ಕಳಿಸಿ, ಈ ಹಾಡುಗಳಲ್ಲಿರುವಂತಹ ಸಾಲುಗಳು ಬದುಕಿನಲ್ಲಿ ಇರುವಂತಹ ಚಿಂತೆಯನ್ನೇ ಚಿತೆಯಾಗಿಸಿಕೊಂಡವ್ರಿಗೆ ಒಂದು ಪಾಠದ ಗೀತೆ ಅಂತ ಇದೆ ಅಲ್ವಾ, ಬಹಳ ಸೊಗಸಾಗಿದೆ, ನಮಗೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಳ್ಳಿ, ಮಲವಳ್ಳಿ ತಾಲೂಕಿನಿಂದ ಮೆಸೇಜ್ ಮಾಡಿದರೆ, ಒಂದು ರೀತಿಯ ಕಾಮ್ ಮೂಡ್ನಲ್ಲಿ ಇದೆಯಲ್ಲ ಈ ಲಿರಿಕ್ಸ್ಗಳು, ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ನಾಗರತ್ನ ರಾಜಾಜಿನಗರದಿಂದ. ಅನುಷಾ ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ರಮೇಶ್, ರಮ್ಯಾ ಬಿಡದಿಯಿಂದ ಸಂದೇಶ ಕಳಿಸಿದ್ದಾರೆ. ಸೊ ಈ ರೀತಿ ಸ್ಫೂರ್ತಿದಾಯಕವಾದಂತಹ ಗೀತೆಗಳು, ಪ್ರೇರಣಾತ್ಮಕವಾದಂತಹ ಮಾತುಗಳು ಮನಸ್ಸಿಗೆ ಏನೋ ಒಂದು ರೀತಿ ಸಂತೋಷವನ್ನು ತಂದುಕೊಡುತ್ತೆ. ಸಣ್ಣ ಪ್ರೋತ್ಸಾಹದ ನುಡಿಯು ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಸಾಮರ್ಥ್ಯ ಹೊಂದಿದೆ ಈ ಒಂದು ಪ್ರೋತ್ಸಾಹಕ್ಕೆ. ನಿಮ್ಮ ಜೊತೆ ಇರುವಂತಹ ಸಹೋದ್ಯೋಗಿಗಳಿಗೆ, ಸ್ನೇಹಿತರಿಗೆ ಅಥವಾ ಕುಟುಂಬದವರಿಗೆ ಅವರು ಮಾಡಿದಂತಹ ಉತ್ತಮ ಕೆಲಸಕ್ಕೆ ಕೃತಜ್ಞತೆ ಅಥವಾ ಮೆಚ್ಚುಗೆನ ವ್ಯಕ್ತಪಡಿಸೋದು ತುಂಬ ಒಳ್ಳೆಯದು. ಅದೇ ರೀತಿ ದೂರದಲ್ಲಿರುವಂತಹ ವ್ಯಕ್ತಿಗೆ ಒಂದು ಸರಳ ಕರೆ,

ಅಥವಾ ಒಂದು ಮೆಸೇಜ್, ಯು ಕ್ಯಾನ್ ಡೂ ಇಟ್ ಅನ್ನುವಂತಹ ಪ್ರೋತ್ಸಾಹದ ಮಾತು ಹೇಳಿ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ. ಎಷ್ಟೋ ಸಲ ನಮಗೆ ಸಿಟ್ಟು ಬಂದಾಗ ನಮ್ಮ ಮಕ್ಕಳಿಗೆ ಬೈದ್ಬಿಡ್ತೀವಿ. ಬೈದಂತಹ ನಮಗೆ ಗೊತ್ತಿರೋದಿಲ್ಲ ನಾವೇನನ್ನು ಬೈದ್ವಿ ಅಂತ, ಆದರೆ ಕೇಳಿಸ್ಕೊಂಡಿರುವಂತಹ ಮಕ್ಕಳ ಮನಸ್ಸಿನಲ್ಲಿ ಅದು ಆಳವಾಗಿ ಬೇರೋರುತ್ತೆ. ಹಾಗಾಗಿ ಮಕ್ಕಳಿಗೆ ಬೈಯುವ ಮುನ್ನ ಅಥವಾ ನಿನ್ನ ಕೈಯಲ್ಲಿ ಆಗಲ್ಲ ಕಣೋ, ಏ ನೀನೇನಕ್ಕೋ ಪ್ರಯೋಜನ ಇಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ಅವ್ರನ್ನ ಕರೆದು ಅವ್ರಿಗೆ ಧೈರ್ಯವನ್ನು ಹೇಳಿ, ಅವ್ರಿಗೊಂದು ರೀತಿಯಾದಂಥ ಬೆಚ್ಚಗಿನ ಭಾವವನ್ನು ಮೂಡಿಸಿ, ಅದೇ ವಾರ್ಮ್ ಫೀಲಿಂಗ್ನ ತರಿಸಿ ಅಂತ ಹೇಳ್ತಾ ಕಷ್ಟದಲ್ಲಿರೋರಿಗೆ ಧೈರ್ಯ ತುಂಬಿ ಅವರ ಪ್ರಯತ್ನಕ್ಕೆ ಸಾಥ್ ನೀಡುವಂತಹ ಗೀತೆಗಳನ್ನ ಕೇಳ್ತಾ ನಮ್ಮ ದಿನವನ್ನು ಮತ್ತಷ್ಟು ಬ್ರೈಟ್ ಆಗಿಸೋಣ. ಈಗ ಸದ್ಯಕ್ಕೆ ನಾವು ಕೇಳ್ತಿರುವಂತಹ ಗೀತೆ ಯಾವುದು ಅಂತ ಹೇಳಿದ್ರೆ, ಎಷ್ಟೋ ಸಲ ಇವರೆಲ್ಲ ಸೈಲೆಂಟ್ ಸರ್ವರ್ಸ್ ನಮ್ಮ ಜೀವನದಲ್ಲಿ. ಅವರಿದ್ದಾರೆ, ಅವ್ರು ಕೆಲಸ ಮಾಡ್ತಿದ್ರು, ನಮಗೋಸ್ಕರ ಸಹಾಯ ಮಾಡ್ತಿದ್ರು ಅಂತ ಅವ್ರು ನಮ್ಮನ್ನು ಬಿಟ್ಟು ಹೋದ್ಮೇಲೆ ನಮಗೆ ಗೊತ್ತಾಗೋದು. ಅಂಥ ಒಂದು ಪಾತ್ರ ಅಂತ ಹೇಳಿದ್ರೆ ಮನೆಯಲ್ಲಿರುವಂಥ ಸ್ತ್ರೀ ಅಥವಾ ಹೆಂಡತಿ. ಏ ಏನ್ರಿ ಏನು ಮಾತಾಡ್ತಿದ್ರೆ, ಹೆಂಡತಿನ ಯಾವಾದ್ರೂ ಸೈಲೆಂಟ್ ಸರ್ವರ್ ಅಂತ ಹೇಳ್ತಾರಾ? ಮೂರತ್ತು ವಟವಟ ಅಂತಲೇ ಇರ್ತಾರೆ ಅಂತ ಹೇಳ್ಬಹುದು ನೀವು. ಬಟ್ ಅವ್ರು ಮಾಡುವಂತಹ ಕೆಲಸ ಸೇವೆಗಳು ತುಂಬ ತುಂಬ ತುಂಬ ಮುಖ್ಯ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಸಂಬಳವಿಲ್ಲದ ನಿವೃತ್ತಿ ಇರದ ಕ್ಷಣವೂ ಬಿಡುವಿಲ್ಲದೆ ದುಡಿಯುವ ಏಕೈಕ ಜೀವಿ ಮನೆಯ ಒಡತಿ. ಆದರೂ ಅವ್ರಿಗೆ ಕುಂಕು ಮಾತಾಡ್ತಾರೆ, ಮನೇಲಿರ್ತಾರೆ, ಏನೋ ಏನು ಗೊತ್ತಿದೆ ಪ್ರಪಂಚ ಅಂತ ಮಾತಾಡ್ತಿರ್ತಾರೆ ಅಂತ ಅನು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಅನು ಅವರೇ. ಅದೇ ರೀತಿ ಮತ್ತೊಂದು ಉದ್ಯೋಗಸ್ಥೆ ಬಿಡುವೇ ಇಲ್ಲದೆ ಕೆಲಸ ಮಾಡುವಂಥವ್ರು ಅಂದರೆ ಮನೇಲಿರುವಂತಹ ತಾಯಂದಿರು. ಸೊ ದತ್ತಾ ಫಿಲಮಲ್ಲಿ ಒಂದು ಸೀನ್ ಬರುತ್ತೆ, ತಾಯಿಗೆ ನಡಿಲಿಕ್ಕೆ ಆಗ್ತಾ ಇರೋದಿಲ್ಲ, ಅವರು ವೀಲ್ ಚೇರಲ್ಲೇ ಇರ್ತಾರೆ. ಹಾಗಿರ್ಬೇಕಾದ್ರೆ ತನ್ನ ಸ್ವಂತ ಮಗ ಅಂತ ತಾಯಿ ಭಾವಿಸ್ತಾರೆ. ಆದರೆ ಮಗನಲ್ಲದ ಮಗನ ಪಾತ್ರದಲ್ಲಿ ದರ್ಶನ್ ಅವರು ಅಭಿನಯಿಸಿ ತಾಯಿಗೆ ಪ್ರೋತ್ಸಾಹವನ್ನು ನೀಡೋದು, ತಾಯಿಗೆ ನಡಿಲಿಕ್ಕೆ ಸಹಾಯ ಮಾಡೋದು ಅಂತಹ ಸಂದರ್ಭದಲ್ಲಿ ಬರುವಂತಹ ಹಾಡು. ನಿಜವಾಗ್ಲೂ ಬಹಳ ಬಹಳ ಸುಂದರವಾದಂತಹ ಪದ ಜೋಡಣೆ ಇರುವಂತಹ ಗೀತೆ ಇದು. ಮಧು ಬಾಲಕೃಷ್ಣರವರ ಹಿತ ಅನಿಸುವಂತಹ ಧ್ವನಿಯಲ್ಲಿ ನೀವು ಕೇಳಬೇಕು. ಕೆ ಕಲ್ಯಾಣ್ರವರ ಅಮೋಘವಾದಂತಹ ಸಾಹಿತ್ಯದಲ್ಲಿ, ಆರ್ ಪಿ ಪಟ್ನಾಯಕ್ರವರ ಸಂಗೀತ ಸಂಯೋಜನೆಯಲ್ಲಿ ಈ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಸ್ಕರ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಯ ತಾಯಂದರಿಗೋಸ್ಕರ.

ಇಂತಹ ಸೊಗಸಾದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ ಅಲ್ವಾ? ಪ್ರಶಂಸೆ ಮತ್ತು ಪ್ರೋತ್ಸಾಹ ಹಣಕ್ಕಿಂತ ಬೆಲೆ ಉಳ್ಳದ್ದು. ಒಂದು ಸಣ್ಣ ಧನಾತ್ಮಕ ನುಡಿ ಒಬ್ಬ ವ್ಯಕ್ತಿಯ ದಿನವನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು. ಪ್ರೋತ್ಸಾಹ ನೀಡಲು ಯಾವುದೇ ವಿಶೇಷ ಸಂದರ್ಭದ ಅಗತ್ಯ ಇಲ್ಲ ಸ್ನೇಹಿತರೆ. ಆದರೆ ಈ ದಿನವೂ ನಮಗೆ ನಮ್ಮ ಸುತ್ತಲಿರೋರನ್ನ ಗುರುತಿಸಿ ಬೆಂಬಲಿಸುವಂತಹ ಉತ್ತಮ ಉದ್ದೇಶವನ್ನು ತಂದುಕೊಡ್ತಾ ಇದೆ. ಹಾಗಾಗಿ ಪ್ಲೀಸ್, ನಿಮ್ಮ ಸುತ್ತಮುತ್ತ ಇರೋರನ್ನ ಪ್ರೋತ್ಸಾಹ ಮಾಡಿ, ನಿಮ್ಮಲ್ಲಿರುವಂತಹ ಆ ಒಂದು ವಾರ್ಮ್ ಫೀಲಿಂಗ್ನ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಮೆಚ್ಚುಗಿನ ಸಂದೇಶ ಕಳಿಸಂತಹ ಸ್ನೇಹಿತರಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ನಮಗೆ ಸಂದೇಶ ಕಳಿಸಿದ್ರು, ಧನ್ಯವಾದಗಳು. ಹರೀಶ್ ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿದ್ರು, ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ರು. ಆ್ಯಂಡ್ ನಮಗೆ ಸಂದೇಶ ಬಂದಿದೆ ಯಶೋಧ ಇಚ್ಚಲ ಕರಂಜಿಯಿಂದ ಸಂದೇಶ ಕಳಿಸಿ, ಮಹಾನ್ ಕವಿ ಹೇಳ್ತಾರೆ, ಬುದ್ಧಿ ಇದ್ದವನು ಯುದ್ಧ ಗೆಲ್ತಾನೆ, ಗುಣ ಇದ್ದವನ ಮನಸ್ಸು ಗೆಲ್ತಾನೆ ಅಂತ. ಆದರೆ ತಾಳ್ಮೆ ಇದ್ದವನು ಜಗತ್ತನ್ನೇ ಗೆಲ್ತಾನೆ. ಪ್ರಯತ್ನ ಮಾಡ್ತಾ ಇರಿ, ಒಂದಲ್ಲ ಒಂದು ದಿನ ಗೆಲುವು ನಿಮ್ಮದಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೂಪರ್ ಆಗಿದೆ ತಮ್ಮ ಮಾತುಗಳು, ನಂಗೆ ಬಹಳ ಖುಷಿಯಾಗುತ್ತೆ ನಿಮ್ಮ ಸಂದೇಶವನ್ನು ಓದಬೇಕಾದ್ರೆ. ಯಶೋಧ ತುಂಬ ಒಳ್ಳೊಳ್ಳೆ ಮೆಸೇಜನ್ನ ಕಳಿಸ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ನಾನು ಟಾಟಾ ಬಾಯ್ ಬಾಯ್ ಅಂತ ಹೇಳುವಂತಹ ಸಮಯ ಆಗ್ತಾ ಇದೆ. ಮುಂಬರುವಂತಹ ಆರ್ಜಿನ ಸ್ವಾಗತಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಅಪ್ಪಣೆ ಕೊಡಿ ಮತ್ತೆಲ್ಲರಿಗೂ ಕೂಡ ಹಬ್ಬದ ಶುಭಕಾಮನೆಗಳು. ಮುಂಗಡವಾಗಿ ಈ ಹಬ್ಬ ನಿಮಗೆ ಮತ್ತಷ್ಟು ಸಿರಿ ಸಂಪತ್ತು ಖುಷಿ ಸಂತೃಪ್ತಿಯನ್ನು ತಂದುಕೊಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಮಸ್ಕಾರ, ಶುಭ ದಿನ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಹಾಯ್, ಹಲೋ, ನಮಸ್ಕಾರ, ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಾ? ಸಮಯ 11:04, ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ನಾನು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನಿಮ್ಮ ವೀಕೆಂಡ್ ಅನ್ನ, ಸ್ಪೆಷಲಿ ಸ್ಯಾಟರ್ಡೆ ನ ಮತ್ತಷ್ಟು ಬ್ರೈಟ್ ಮಾಡೋದಕ್ಕೆ ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಾ ಇದೀನಿ. ನಿಮ್ಮ ಮನಸ್ಸುಗಳಿಗೆ ಇಷ್ಟ ಆಗುವಂತಹ ಹಾಡುಗಳು, ನಿಮ್ಮ ನೆನಪುಗಳಿಗೆ ಹತ್ತಿರ ಆಗುವಂತಹ ಹಾಡುಗಳು ಇವತ್ತು ನಿಮ್ಮ ಮಾತಿನ ಮೇರೆಗೆ ನಿಮ್ಮ ಮುಂದೆ ನಿಮಗೋಸ್ಕರ ಪ್ಲೇ ಆಗುತ್ತೆ. ಇದು ನಿಮ್ಮದೇ ಕಾರ್ಯಕ್ರಮ ಆಪ್ಕಿ ಪಸಂದ್. ಯಾವ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ, ಯಾವ ಹಾಡು ಕೇಳಿದಾಗ ಒಂದು ಹಳೆ ನೆನಪು ಕಣ್ಮುಂದೆ ಬರುತ್ತೆ, ಅಥವಾ ಯಾವ ಹಾಡು ನಿಮ್ಮ ಮೂಡನ್ನ ಟಕ್ ಅಂತ ಬದಲಾಯಿಸುತ್ತೆ, ಆ ಹಾಡಿನ ಹೆಸರನ್ನ ನಮಗೆ ಟಕ್ ಅಂತ ವಾಟ್ಸ್ಆಪ್ ಅಲ್ಲಿ ಟೈಪ್ ಮಾಡಿ ಸಂದೇಶಗಳನ್ನ ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9480910013. ನಾನು ನಿಮ್ಮಿಷ್ಟದ ಹಾಡುಗಳನ್ನ ಪ್ಲೇ ಮಾಡ್ತೀನಿ. ಕೇಳ್ತಾ ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3 ಎಫ್ ಎಂ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳವಿಲ್ಲು ಕನ್ನಡ ಕಾಮನವಿಲ್ಲು 101.3 FM. ಅದೇ ಹೊತ್ತಲ್ಲಿ ನಾನು ನಿಮ್ಸತೆ ಆಗಿರೋದು ನಿಮ್ಮನೆ ಮಾತು ಆಜೆ ಮಂಜುನಾಥ್. ಬಹಳಷ್ಟು ಸಂದೇಶಗಳು ಬಂದಿವೆ. ಎಷ್ಟು ಸಂದೇಶಗಳು ಅಂದ್ರೆ, ಈ ಎಲ್ಲಾ ಹಾಡುಗಳನ್ನ ಪ್ರಸಾರ ಮಾಡೋದಕ್ಕೆ ನನಗೆ ಹೆಚ್ಚು ಕಮ್ಮಿ 3 ಅವರ್ ಟೈಮ್ ಬೇಕು. ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಓನ್ಲಿ 1 ಅವರ್ ಆಫ್ ಟೈಮ್. ಈಗ ಕೇಳಿದಂತ ಓ ಹಸೀನ ಜುಲ್ಫು ವಾಲೆ ಹಾಡನ್ನ ಕೇಳಿದ್ದು ಯಾರು ಯಾರು ಅಂತ ಹೇಳಿದಾದ್ರೆ, ಹಿತೇಂದ್ರ ಅವರು ಅಸ್ಸಾಂನಿಂದ ರಿಕ್ವೆಸ್ಟ್ ಮಾಡಿದ್ರು. ವೀರಭದ್ರ ಕಟ್ಟಿಮನಿ ಗೋಕಾಕ್ ಬೆಳಗಾಂ ಜಿಲ್ಲೆಯಿಂದ ಸಂದೇಶ ಕಳಿಸ್ಕೊಡಿದ್ದಾರೆ. ಹಾಗೆ ತೋಫಾ ಮೂವಿ ಟೈಟಲ್ ಸಾಂಗ್ ನ ಪ್ಲೇ ಮಾಡಿ ಅಂತ ಮತ್ತೊಬ್ಬ ಸ್ನೇಹಿತರು ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಯಾರು ಯಾರು ಹೆಸರನ್ನ ಹೇಳಿಲ್ಲ. ಅನಂತಕುಮಾರ್ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ರವಿ ದೇವಗಿರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ರಾಜಾಜಿನಗರ್ ವಿಜಯನಗರದಿಂದ, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಎಲ್ಲರೂ ಕೂಡ ತಮ್ಮಿಷ್ಟದ ಗೀತೆಗಳನ್ನ ಕೇಳಿದ್ರೆ ಎಸ್ ನಮ್ಮಿಷ್ಟದ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಈಗ ಪ್ರಕಾಶ್ ಅವರು ಬೆಂಗಳೂರಿನಿಂದ ತೂಬಿನ್ ಬತಾಯಿ ಹಾಡನ್ನ ಪ್ರಸಾರ ಮಾಡಬಹುದಾ, ರಂಗದೇ ಬಸಂತಿ ಕೇಳಿದ್ದಾರೆ. ನಿಮ್ಮಿಷ್ಟದ ಹಾಡು ಪ್ಲೇ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇದು ಆಕಾಶವಾಣಿ ಫಿಲ್ಮ್ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಶುಭೋದಯ. ಆಪ್ಕೆ ಪಸಂದಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂತ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನ ಕಳಿಸ್ಕೊಡ್ತಾರೆ. ನಮಸ್ತೆ ಮಂಜುನಾಥ್, ಎಲ್ಲ ಹಿಂದಿ ಹಾಡುಗಳು ಚೆನ್ನಾಗಿದೆ ಅಂತ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶ ಕಳಿಸ್ಕೊಡಿದ್ದಾರೆ. ಮೈಸೂರಿನಿಂದ ಕೆಂಪರಾಜ್ ಅವರು ಓಲ್ಡ್ ಹಾಡುಗಳು ಗೋಲ್ಡ್ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಹಾಗೆ ತುಂಬಿನ ಚಿತ್ರದ ಟೈಟಲ್ ಸಾಂಗ್ ತುಂಬಾ ಇಷ್ಟ. ಆ ಕಾಲದಲ್ಲಿ ಕಾಲೇಜ್ಗಳಲ್ಲಿ ಪ್ರೀತಿಯೋ ಆಕರ್ಷಣೆಯನ್ನು ಗೊತ್ತಾಗ್ತಾ ಇರಲ್ಲ, ಇವತ್ತಿಗೂ ಕೂಡ ಆ ಹಾಡು ತುಂಬಾ ಚೆನ್ನಾಗಿ ಕೇಳಿದಾಗಲೆಲ್ಲ ಫೀಲ್ ಆಗುತ್ತೆ. ಆ ಹಾಡನ್ನು ಪ್ರಸಾರ ಮಾಡಬಹುದು ಅಂತ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡೋದಕ್ಕೆ ಟ್ರೈ ಮಾಡೋಣ. ಹುಬ್ಬಳ್ಳಿ ಲೋಹಿನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರ ಸಂದೇಶ ಕೂಡ ಬಂದಿದೆ. ಈಗ ತೋಫಾ ಚಿತ್ರದ ಟೈಟಲ್ ಸಾಂಗ್ ಅನ್ನು ಪ್ಲೇ ಮಾಡಬಹುದಾ ಅಂತ ಗೋಪಾಲ್ ಕೆಪಿ ಅವರು ಸಂದೇಶ ಕಳಿಸ್ಕೊಡಿದ್ದಾರೆ. ಎಸ್, ನಿಮಗಾಗಿ ಈ ಗೀತೆ ಕೇಳಿ ಎಂಜಾಯ್ ಮಾಡಿ.

0: ಮ್ಯೂಸಿಕ್ ಕಲೆ ನುಣಿಂದ ಮ್ಯಾಜಿಕ್ ಕಲೆ ನುಣಿಂದ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ಆಪ್ಕೆ ಪಸಂದನೆ ಮುಂದುವರೆಸೋಣ. ಯಾರೆಲ್ಲ ಸ್ವದೇಶಿಗಳನ್ನ ಕಳಿಸ್ಕೊಡಿದ್ದಾರೆ ನೋಡೋಣ. ಅಶ್ವಿನಿ ಆನಂದ್ ಮನ್ವತ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ರನ್ನಿಂಗ್ ಫ್ರಮ್ 149 ಅವರು ಕೂಡ ಹಾಡುಗಳು ತುಂಬಾ ಚೆನ್ನಾಗಿದೆ, ಒಂದೊಂದು ಹಾಡು ಕೂಡ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ತಾ ಇದಾರೆ. ಕಲ್ಲೂರು ಮಹಾದೇವ್ ಪ್ರಕಾಶ್ ಅವರು ಗುಬ್ಬಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶಾಂತಾಚಾರ ಬಡಿಗೆರೆ ಕಕ್ಕನೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಗಳವರು ಮೈಸೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಂಜುನಾಥ್ ಲಗ್ಗೆರೆಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಗಾಣಿ ಸಿಂಧು ಗಣಿ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮಿಳರ ಸಂದೇಶಕ್ಕಾಗಿ. ಈಗ ಸುಧಾ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಹಂ ಜಬ್ ಹೋಂಗೆ ಹಾಡನ್ನ ಪ್ರಸಾರ ಮಾಡಬಹುದಾ ಆಶಾ ಭೋಸ್ಲೆ ಅವರ ಕಂಠದಲ್ಲಿ ಅಂತ ಕೇಳಿದರೆ, ಯಸ್, ನಿಮಗೋಸ್ಕರ ಹಾಗೆ ಎಲ್ಲರಿಗೋಸ್ಕರ ಆಶಾ ಭೋಸ್ಲೆ ಅವರ ಕಂಠದಲ್ಲಿ ಈ ಬ್ಯೂಟಿಫುಲ್ ಟ್ರ್ಯಾಕ್ ಕೇಳಿ ಎಂಜಾಯ್ ಮಾಡಿ.
1: ಹಮ್ ಜಬ್ ಹೋಂಗೆ ಸಾಠ ಸಾಲ ಕೇ ಔರ್ ತುಮ್ ಹೋಗಿ ಪಚಪನ್ ಕೀ ಬೋಲೋ ಪ್ರೀತ ನಿಭಾವೋಗಿ ನಾ ತಬ್ ಭೀ ಅಪನೆ ಬಚಪನ್ ಕೀ.
2: ಕ್ಯಾ ಕ್ಯಾ ಕ್ಯಾ?
1: ಹಮ್ ಜಬ್ ಹೋಂಗೆ ಸಾಠ ಸಾಲ ಕೆ ಔರ್ ತುಮ್ ಹೋಗಿ ಬಚಪನ್ ಕೀ ಬೋಲೋ ಪ್ರೀತ ನಿಭಾವೋಗಿ ನಾ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಹೌದು, ನೋಡ್ತಾ ಹೇಗೆ ಒಂದು ಗಂಟೆ ಹೋಯ್ತು ಅಂತ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಹಾಡುಗಳು. ವಿಜಯಪುರದಿಂದ ಇಸ್ಮೇಲ್ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ರಘು ಅವರು ಬೆಂಗಳೂರಿನಿಂದ, ಯೋಗೇಶ್ ಎಂ ಸಿ ಚಾಮರಾಜನಗರದಿಂದ ಕೂಡ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ, ಹಾಡುಗಳು ತುಂಬಾ ಚೆನ್ನಾಗಿತ್ತು ಅಂತ. ಸಮಯ 11:05 ಆಗಿದೆ, ಈಗ ಒಂದು ಹಾಡನ್ನ ಕೇಳೋ ಅಷ್ಟು ಕಾಲಾವಕಾಶ ಮಾತ್ರ ಇದೆ ನಮಗೆ. ಸೊ ಯಾರ್ದಾದ್ರೂ ಹಾಡು ಪ್ರಸಾರ ಆಗಲಿ ಅಂದ್ರೆ ನೀವು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಆಪ್ಕಿ ಪಸಂದ್ ಪ್ರತಿದಿನ ಇರುತ್ತೆ. ನಿಮಿಷದ ಹಾಡುಗಳನ್ನ ನೀವೆಲ್ಲರೂ ಪ್ರತಿದಿನ ಕೇಳಬಹುದು. ಕಾರ್ಯಕ್ರಮದ ಕೊನೆಯ ಗೀತೆ ಯಾವುದು, ಯಾರದ್ದು ಈ ಗೀತೆ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಸುಧಾ ಅವರು ಬೂದಿಹಾಳಿನಿಂದ SPB ಅವರು ಹಾಡಿರುವ ರೋಜಾ ಸಿನಿಮಾದ ಹಾಡನ್ನು ಹಾಕಬಹುದಾ? ರೋಜಾ ಸಿನಿಮಾದ ಏಹಸಿವಾದಿಯ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಸ್, ನಿಮಗೋಸ್ಕರ ಹಾಗೆ ಎಲ್ಲರಿಗೋಸ್ಕರ ಈ ಹಾಡು ಪ್ಲೇ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿದ್ದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
3: ಸಮಯ ಆಗ್ತಾ ಇದೆ 12 ಗಂಟೆ. ಈಗ ಕೇಳೋಣ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ರಾಜ್ಯ ಸರ್ಕಾರದ ಎಲ್ಲ 2456 ಸೇವೆಗಳನ್ನು ಸಕಾಲ್ ಸೇವೆ ಡಿಜಿಟಲ್ ವೇದಿಕೆ ಅಡಿ ತರಲಾಗುವುದು ಎಂದು ಪ್ರಜಾಸೇವಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ್ ಗುಪ್ತಾ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಾಗರಿಕರು ತಮ್ಮ ಮೊಬೈಲ್ನಲ್ಲೇ ಎಲ್ಲ ಸೇವೆಗಳನ್ನು ಸಂಪೂರ್ಣ ಶುಲ್ಕ, ಕಾಗದ ಮತ್ತು ಇಲಾಖೆಗಳ ಸಂಪರ್ಕರಹಿತವಾಗಿ ಪಡೆಯಲು ನಮ್ಮ ಸೇವೆ ಆಪ್ ಅನ್ನು 2 ಅಕ್ಟೋಬರ್ ಮಹಾತ್ಮ ಗಾಂಧಿ ಜಯಂತಿಯಂದು ಬಿಡುಗಡೆ ಮಾಡಲಾಗುವುದು ಎಂದರು. ಸೌರ ಫಲಕ ತಯಾರಿಕೆಯಲ್ಲಿ ಭಾರತ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಪ್ರಸ್ತುತ 35 ಗಿಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಫಲಕಗಳು ಕಾರ್ಯನಿರ್ವಹಿಸುತ್ತಿದ್ದು ಹೆಚ್ಚುವರಿಯಾಗಿ 100 ಗಿಗಾವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸಲಾಗುತ್ತಿದೆ. ಇಂಧನ ಸ್ವಾವಲಂಬನೆಯಲ್ಲಿ ಆತ್ಮನಿರ್ಭರ ಭಾರತದ ಗುರಿ ಸಾಧನೆಯಾಗುತ್ತಿದೆ ಎಂದಿದ್ದಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಸಂಬಂಧಿಸಿದ ನಗರಾಭಿವೃದ್ಧಿ ಇಲಾಖೆ ಕಾಮಗಾರಿಗಳನ್ನು ಆದ್ಯತೆ ಮೇಲೆ ಶೀಘ್ರ ಅನುಷ್ಠಾನಗೊಳಿಸಲು ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಸಚಿವರ ಗೃಹ ಕಚೇರಿಯಲ್ಲಿ ಅವರು ಸಮಾಲೋಚಿಸಿದರು. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ರಸಾಯನಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕ ಹಾಗೂ ವಿಶ್ವದ ಅತ್ಯುನ್ನತ ಖ್ಯಾತನಾಮ ವಿಜ್ಞಾನಿಗಳ ಪಟ್ಟಿಯಲ್ಲಿ ಹೆಸರಿಸಲಾಗುವ ಪ್ರೊಫೆಸರ್ ಶರಣಪ್ಪ ನಂದಿಬೇವೂರ್ ಅವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಕೈಗೊಂಡ ಗಮನಾರ್ಹ ಸಂಶೋಧನೆಗೆ 2025 ಸಾಲಿನ ಜಾಗತಿಕ ಮಾನ್ಯತೆ ಪ್ರಾಪ್ತವಾಗಿದೆ. ಪ್ರೊಫೆಸರ್ ಎಸ್ಟಿ ನಂದಿಬೇವೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ವಿಶ್ವವಿದ್ಯಾಲಯ 38 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಾನು 60 ಸಂಶೋಧನಾ ವಿದ್ಯಾರ್ಥಿಗಳಿಗೆ PhD ಮತ್ತು MPhil ಮಾರ್ಗದರ್ಶನ ಮಾಡಿ 500 ಹೆಚ್ಚು ವೈಜ್ಞಾನಿಕ ಸಂಶೋಧನೆ ಲೇಖನಗಳನ್ನು ಪ್ರಕಟಿಸಿದ್ದೇನೆ. 48 H-Index ಇರುವ ನಾನು 10,000 ಮೇಲ್ಪಟ್ಟು ಸೈಟೇಷನ್ಸ್ ಇಲ್ಲಿಯವರೆಗಿದೆ. ನಾನು ವಿಶ್ವವಿಜ್ಞಾನಿಗಳ ಶ್ರೇಯಾಂಕ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದೆ. 20-25 ಸಾಲಿನ ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸಿದ ನನಗೆ ಜಗತ್ತಿನ ಅತ್ಯುನ್ನತ %5 ವಿಜ್ಞಾನ ಪಟ್ಟಿಯಲ್ಲಿ ಒಬ್ಬರಾಗಿರುವುದು ನನಗೆ ಹೆಮ್ಮೆಯ ಸಂಗತಿ. ಈ ಸಾಧನೆಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯವು ನನ್ನನ್ನು ಗೌರವಿಸಿ ಪುರಸ್ಕರಿಸಿದ ಈ ಒಂದು ಸಾಧನೆ ನನಗೆ ಸಂತೋಷ ತಂದಿದೆ.
0: ಬೆಂಗಳೂರಿನ ಸಂತಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಆಯೋಜಿಸಿದ್ದ ರಾಜ್ಯಮಟ್ಟದ ವಿಮರ್ಶಾ ಲೇಖನ ಸ್ಪರ್ಧೆಯಲ್ಲಿ ಧಾರವಾಡದ ಧನಂಜಯ್ ಕುಮಾರ್ ಸುಳೇಕಲ್ ಪ್ರಥಮ ಸ್ಥಾನದೊಂದಿಗೆ 5,000 ರೂಪಾಯಿ ನಗದು ಬಹುಮಾನ ಗಳಿಸಿದ್ದಾರೆ. ದಾವಣಗೆರೆಯ ಗಗನಾಜೆ ದ್ವಿತೀಯ ಸ್ಥಾನ, ಕೋಲಾರದ ಕುಪ್ಪನಹಳ್ಳಿ ಎಂ ಬೈರಪ್ಪ ಹಾಗೂ ಬೆಂಗಳೂರಿನ ಚನ್ನರಾಜು ಎಂ ತೃತೀಯ ಸ್ಥಾನ ಪಡೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂದರ್ಭದಲ್ಲಿ 75 decibel ಹೆಚ್ಚಿನ ಶಬ್ದ ಉಂಟುಮಾಡುವ ಧ್ವನಿವರ್ಧಕಗಳ ಬಳಕೆಯನ್ನು ಸಂಪೂರ್ಣ ನಿಷೇಧಿಸಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಆದೇಶಿಸಿದ್ದಾರೆ. ಧಾರವಾಡದ ಶ್ರೀ ಮುರುಘಾ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಜರುಗಿದ ವಚನ ಪ್ರವಚನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಸಮಾರೋಪ ಇಂದು ಸಂಜೆ 6 ಶ್ರೀಮಠದ ಶಿವಾನುಭವ ಮಂಟಪದಲ್ಲಿ ಜರುಗಲಿದೆ. ಪದ್ಮವಿಭೂಷಣ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ 34ನೇ ಪುಣ್ಯಸ್ಮರಣೆ ಅಂಗವಾಗಿ ಧಾರವಾಡದ ಮನ್ಸೂರ್ ಸ್ಮಾರಕ ಭವನದಲ್ಲಿ ಇಂದು ಬೆಳಗ್ಗೆ ಗಣ್ಯರು ಸಮಾಧಿಗೆ ಗೌರವ ಅರ್ಪಿಸಿದರು. ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಶಿಷ್ಯ ಬಳಗದಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಇಂದು ಸಂಜೆ 5:30 ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಮಂಗಳೂರಿನ ಅಂಕುಶ್ ನಾಯಕ್ ಸಿತಾರ್ ವಾದನ ಹಾಗೂ ಮಹಾರಾಷ್ಟದ ಗಡಹಿಂಗ್ಲಜ್ನ ಅರ್ಣವ್ ಬುವಾ ಅವರ ಗಾಯನ ಕಚೇರಿ ಜರುಗಲಿದೆ. ಹಿರಿಯ ಕಲಾವಿದ ಪಂಡಿತ್ ರಾಚಯ್ಯ ಹಿರೇಮಠ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅಧ್ಯಕ್ಷತೆ ವಹಿಸುವರು. ಧಾರವಾಡ ಜಿಲ್ಲಾ ಕ್ರೀಡಾಂಗಣದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನಿರ್ಮಿಸಲಿರುವ ಕುಸ್ತಿ ಅಂಗಣ ಮತ್ತು ವ್ಯಾಯಾಮ ಕೋಣೆಯ ಕಾಮಗಾರಿಗೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಭೂಮಿ ಪೂಜೆ ನೆರವೇರಿಸಿದರು. ಮೈಸೂರಿನಲ್ಲಿ ಅಕ್ಟೋಬರ್ 4ರಂದು ನಡೆಯಲಿರುವ ಟೂರ್ ಡಿ ಫ್ರಾನ್ಸ್ ಸರಣಿಯ ಲಟೇಪ್ ಮೈಸೂರು ಅಮೇಚ್ಯೂರ್ ಸೈಕ್ಲಿಂಗ್ ಸ್ಪರ್ಧೆಯ ಮಾರ್ಗದಿಕ್ಸೂಚಿ ಹಾಗೂ ಜರ್ಸಿಯನ್ನು ಕ್ರೀಡೆ ಮತ್ತು ಯುವ ಸಬಲೀಕರಣ ಇಲಾಖೆ ಆಯುಕ್ತ ಎಂಎನ್ ಅನುಚೇತ್ ಬಿಡುಗಡೆಗೊಳಿಸಿದರು. ಲಟೇಪ್ ಸೈಕ್ಲಿಂಗ್ ಸ್ಪರ್ಧೆ 123 ವರ್ಷಗಳ ಇತಿಹಾಸ ಹೊಂದಿದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ

ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ, ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುವ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
3: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: You're listening to FM Rainbow 101.3 MHz, and on the Saturday edition of Rainbow Reverb, you're tuned into the special edition of Divas of Bollywood. That's what I'm trying to do. You're with me, Reshma Krishnamurthy here, and you listen to a track from the movie Aakhir Kyun featuring

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: Hope you enjoyed the playlist right here on Rainbow Reverb. With you is RJ Reshma Krishnamurthy. We're doing a special on the Divas of Bollywood, and that was a track from the movie Rangila. What a blockbuster hit that was, featuring Urmila Matondkar and Aamir Khan. All right, I'm going to end the show with another lovely track. Before I forget, Teerthesh from Chennapatna had messaged in, and thank you so much for messaging in and liking the playlist. I'll see you again tomorrow mid-afternoon on another edition of Rainbow Reverb. For now, we have, of course, the Dhak Dhak Girl, Madhuri Dixit, right here on the Divas of Bollywood.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
0: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
5: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
4: ಪ್ರತಿದಿನ ಮಧ್ಯಾಹ್ನ 3 ಹೊಂಬಿಸಿಲು.
5: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
6: ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
7: 100 ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ರೂಪಾಯಿ. 1,000 ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ. 20,000 ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು. 100 ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ಲಕ್ಷಾಂತರ ಅವಕಾಶಗಳು.
8: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: That's musically yours.
1: ಮ್ಯೂಸಿಕಲಿ ನಿಮ್ದೆ ಮ್ಯಾಜಿಕಲಿ ಕೂಡ ನಿಮ್ದೆ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM. ನಾನು ನಿಮಾಜೆ, ನಿಮ್ಮನೆ ಮಾತು ಆಜೆ ಮಂಜುನಾಥ್. ಕರಿಯಲ್ಲಿ ಕೈರುಚಿನ ಶುರು ಮಾಡೋಣ. ವೀಕೆಂಡ್ ಸ್ಪೆಷಲ್ ಅಂತ ನಾನೇ ಒಂದು ವಿಶೇಷವಾದ ಕೈರುಚಿಯನ್ನ ಹೊತ್ಕೊಂಡ್ ಬಂದಿದ್ದೀನಿ. ಆ ಕೈರುಚಿಯನ್ನ ನಿಮ್ಮ ಕಿವಿಗಳಿಗೆ ತಲುಪಿಸ್ತೀನಿ. ಸೊ ಇಟ್ ಬಿಕಮ್ಸ್ ಕಿವಿ ರುಚಿ. ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಗಣೇಶ ಮೋದಕ ಪ್ರಿಯ ಅಲ್ವಾ? ಸೊ ಮೋದಕನ ಮಾಡೋಣ. ಯಾವ ಮೋದಕ? ಅಕ್ಕಿ ಹಿಟ್ಟಿನ ಮೋದಕ, ಸ್ಟೀಮ್ ಮಾಡೋ ಮೋದಕ. ನಮ್ಮಮ್ಮ ಮಾಡ್ತಾ ಇದ್ರು ಬೆಳಗ್ಗೆ. ಅಮ್ಮ ಹಬ್ಬ ಇರೋದು ಸೋಮವಾರ ಅಲ್ವಾ, ಇವಾಗಲೇ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಹಬ್ಬದ ದಿನನೂ ಮಾಡ್ತೀನಿ, ಬಟ್ ಇವಾಗ ನೆಂಟರು ಬಂದಿದಾರಲ್ಲ ತಿನ್ನೋಣ ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಅಮ್ಮ ಮಾಡೋದನ್ನ ನೋಡಿ ನಾನು ರೆಸಿಪಿ ಹೇಗಿರುತ್ತೆ ಇವತ್ತು ಶೋಲ್ ಹೇಳೋಣ ಅಂತ ಕೇಳ್ಕೊಂಡಿದ್ದೀನಿ. ಸೊ ಮೊದಲಿಗೆ ಬೇಕಾಗುವಂತಹ ಐಟಮ್ಸ್ಗಳೇನು ಅಂತ ಹೇಳ್ಬಿಡ್ತೀನಿ. 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ ನೀರು, ತೆಂಗಿನ ತುರಿ 1 ಕಪ್ಪು, ಬೆಲ್ಲ 1 ಕಪ್ಪು, ಏಲಕ್ಕಿ ಪುಡಿ 1/2 ಟೀ ಚಮಚ, ಗಸಗಸೆ 1 ಟೀಸ್ಪೂನು, ಜಾಯಿಕಾಯಿ ಪುಡಿ 1 ಚಿಟಿಕೆ, ತುಪ್ಪ 2 ಟೀಸ್ಪೂನು, 1 ಚಿಟಿಕೆ ಉಪ್ಪು. ಇಷ್ಟು ಸಾಮಗ್ರಿಗಳನ್ನ ರೆಡಿ ಇಟ್ಕೊಳ್ಳಿ. ನೆಕ್ಸ್ಟು ಅಕ್ಕಿ ಹಿಟ್ಟಿನ ಮೋದಕನ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನಾ ಹೇಳ್ತೀನಿ. ಕೇಳ್ತಾರೆ ಇದು ಆಕಾಶವಾಣಿ ಫಿಲ್ಮ್ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

ಕರಿಯಲ್ಲಿ ಕೈರುಚಿಯಲ್ಲಿ ಮೋದಕ ಮಾಡೋದು ಹೇಗೆ ಅಂತ ತಿಳ್ಕೊತಾ ಇದೀವಿ. ಈಗ ಸಾಮಗ್ರಿಗಳು ಏನ್ ಬೇಕು ಅಂತ ಗೊತ್ತಾಯ್ತು. ಈಗ ಮೋದಕನ ತಯಾರು ಮಾಡುವಂತಹ ವಿಧಾನ ತಿಳ್ಕೊಳ್ಳೋಣ. ಸ್ಟಫಿಂಗ್ ಹೇಗೆ ಮಾಡೋದು? ಬಾಂಡೆಲಿ ಒಂದು ಟೀ ಚಮಚ ತುಪ್ಪಾನ ಬಿಸಿ ಮಾಡಿ ಗಸಗಸೆ ತುರಿದಂತಹ ತೆಂಗಿನಕಾಯಿ ಮತ್ತೆ ಬೆಲ್ಲಾನ ಸೇರಿಸಿ ಬೆಲ್ಲ ಕರಗೋವರೆಗೆ 4-5 ನಿಮಿಷಗಳವರೆಗೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ. ಆಮೇಲೆ ಏಲಕ್ಕಿ ಮತ್ತೆ ಜಾಯಿಕಾಯಿ ಪುಡಿಯನ್ನ ಸೇರಿಸಿ ಉರಿ ಆಫ್ ಮಾಡಿ ಆ ಮಿಶ್ರಣವನ್ನ ತಣ್ಣಗಾಗೋದಿಕ್ ಬಿಡಿ. ಅಕ್ಕಿ ಹಿಟ್ಟು ಅದನ್ನ ಮೋದಕಕ್ಕೆ ಬೇಕಲ್ಲ ಔಟ್ಸೈಡ್ಗೆ, ಅದನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ ನೀರು, 1 ಟೀ ಚಮಚ ತುಪ್ಪ ಮತ್ತು 1 ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಕುದಿಸಿ ಕುದಿಯೋದಕ್ಕೆ ಆರಂಭ ಆದಮೇಲೆ ಉರಿನ ಕಮ್ಮಿ ಮಾಡಿ ಮತ್ತೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಪಾತ್ರೆನ ಮುಚ್ಚಿ 3-4 ನಿಮಿಷಗಳ ಕಾಲ ಆವಿಯಲ್ಲಿ ಬೇಯಿಸಿ ಅದಾದಮೇಲೆ ಉರಿನ ಆಫ್ ಮಾಡಿ ಮತ್ತೆ ಹಿಟ್ಟು ಸ್ವಲ್ಪ ಬೆಚ್ಚಿಗಾಗೋದಕ್ಕೆ ಬಿಡಿ. ಕೈಗೆ ಸ್ವಲ್ಪ ನೀರು ಅಥವಾ ತುಪ್ಪಾನ ಹಚ್ಚಿಕೊಂಡು ಹಿಟ್ಟನ್ನ ನಯವಾದ ಮತ್ತು ಮೃದುವಾಗೋ ಹದದವರೆಗೆ ಚೆನ್ನಾಗಿ ಬೆರೆಸ್ಕೊಳ್ಳಿ. ಇನ್ನು ಮೋದಕನ ಹೇಗೆ ತಯಾರು ಮಾಡೋದು? ಹಿಟ್ಟನ್ನ ಸಣ್ಣ ಉಂಡೆಯಾಗಿ ತಗೊಂಡು ಚಿಕ್ಕ ರೊಟ್ಟಿ ಮಾಡ್ತೀವಲ್ಲ ಆ ತರ ಮಾಡ್ಕೊಳ್ಳಿ. ಇಲ್ಲ ಅಥವಾ ಕೈಯಿಂದ ಅದನ್ನ ಬಟ್ಟಲು ಆಕಾರದಲ್ಲೂ ಕೂಡ ಶೇಪ್ ಕೊಟ್ಕೋಬಹುದು, ಅಥವಾ ಈಗೊಂದು ಮೌಲ್ಡ್ಗಳೇ ಬಂದಿದೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ನಂತರ ಮಧ್ಯದಲ್ಲಿ ತೆಂಗಿನಕಾಯಿ ಬೆಲ್ಲದ ಮಿಶ್ರಣನ ತುಂಬಿಸಿ ನೀಟಾಗಿ ಕ್ಲೋಸ್ ಮಾಡಿ ಒಂದು ಮಗ್ ಟಾಪ್ ಅಲ್ಲಿ ಬರ್ತಲ್ಲ ನೀಟಾಗಿ ಫಿನಿಶಿಂಗ್ ಕೊಡಿ ಅದಕ್ಕೆ.

ನಂತರ ಆವಿಲಿ ಬೇಯಿಸಬೇಕು. ನೀವು ಮೋದಕನ ಎಣ್ಣೆ ಬದಲು ಆವಿಲಿ ಬೇಯಿಸಬೇಕಾಗುತ್ತೆ. ಇದು ಅಕ್ಕಿ ಹಿಟ್ಟಿಂದ ತಯಾರಿಸಿರುವಂತಹ ಮೋದಕ ಆಗಿರೋದ್ರಿಂದ ರುಚಿ ತುಂಬ ಜಾಸ್ತಿ ಇರುತ್ತೆ. ಸ್ಟೀಮ್ನಲ್ಲಿರೋ ಮೋದಕನ ಇಟ್ಟು ನೀವು 10-12 ನಿಮಿಷಗಳ ಕಾಲಕ ಬೇಯಿಸಬೇಕಾಗುತ್ತೆ. 12-15 ನಿಮಿಷ ಸ್ಟೀಮಲ್ಲಿ ಮೋದಕ ಬೆಂದ ಮೇಲೆ ನೀವು ಹಾಲು ಅಥವಾ ತುಪ್ಪನ ಹಾಕ್ಕೊಂಡು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಇದಾಗಿತ್ತು ಇವತ್ತಿನ ಕರಿಯಲಿ ಕೈ ರುಚಿ.

ಖಂಡಿತ ರೆಸಿಪಿ ತುಂಬಾ ಚೆನ್ನಾಗಿತ್ತು, ಹಬ್ಬಕ್ಕೆ ಖಂಡಿತ ಟ್ರೈ ಮಾಡ್ತೀವಿ ಅಂತ ಉಷಾ ಅವರು ಸಂದೇಶವನ್ನ ಕಳ್ಸಿಕೊಡ್ತಾರೆ. ಗೌರಿ ಗಣೇಶ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು. ಮಣ್ಣಿನ ಮೂರ್ತಿಯನ್ನ ಮನೆಗೆ ತರೋಣ, ನಮ್ಮ ಈ ಪ್ರಕೃತಿಯನ್ನ ಕಾಪಾಡೋಣ, ರಾಸಾಯನಿಕ ಬಣ್ಣನ ತೊರೆದು ಹಸಿರ ಹಬ್ಬವ ಸಡಗರದಿಂದ ಆಚರಿಸೋಣ ಅಂತ ವೆಂಕಟೇಶ್ ಕಬಾಡಿ ಇಂದಿರಾ ಅವರು ಬಿನ್ನಿಪೇಟೆಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಅವರು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಗಣೇಶ ಹಬ್ಬ ಬರ್ತಾ ಇದೆ, ಅದೇ ರಿಲೇಟೆಡ್ ಏನಾದರೂ ರೆಸಿಪಿ ಹೇಳ್ತೀರಾ ಅಂತ ಹೇಳಿದ್ದಾರೆ. ಸಮಯ ಆಗ್ತಾ ಇದೆ 1:10, ಈಗ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನ 18ನೇ ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷ್ಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಆರ್ಥಿಕ ಸಹಕಾರ, ರಕ್ಷಣೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕ ಸ್ಥಗಿತ, ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನಾ, ಅರಿನಾ ಸಬಲೆಂಕಾ ಸೆಣಸು. ವಾರ್ತೆಗಳ ವಿವರ. 18ನೇ ಬ್ರಿಕ್ಸ್ ಶೃಂಗಸಭೆ ದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಗತಿಯಲ್ಲಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಎರಡು ದಿನಗಳ ಈ ಕಾರ್ಯಕ್ರಮದಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ರಾಷ್ಟಗಳು ಪಾಲ್ಗೊಂಡಿವೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಹಾಗೂ ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗವಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಾಫೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಭಾಗವಹಿಸಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಮತ್ತು ಅಬುದಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯಾರಾ ಪ್ರತಿನಿಧಿಸಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗವಹಿಸಿದ್ದಾರೆ.

ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭಗೊಂಡಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಭಾರತ್ ಮಂಟಪದಲ್ಲಿ ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಬಳಿಕ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಆಯೋಜಿಸಿರುವ ಭೋಜನಕೂಟ ನಡೆಯಲಿದೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಮಂತ್ರಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಪೈಕಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಅಬುಧಾಬಿ ಯುವರಾಜ, ಇಥಿಯೋಪಿಯಾ ಪ್ರಧಾನಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು

0: ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವ ಕುರಿತ ಮುಕ್ತ ಅಧಿವೇಶನಕ್ಕೆ ಸ್ವಾಗತಿಸಲಿದ್ದಾರೆ. ಪಾಲುದಾರ ರಾಷ್ಟಗಳಾದ ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲೆಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿವೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಥಿಯೋಪಿಯಾದ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಉಭಯ ನಾಯಕರು ಚರ್ಚೆ ನಡೆಸಿದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಆರ್ಥಿಕ ಸಹಕಾರ, ರಕ್ಷಣೆ ಮತ್ತು ಭದ್ರತಾ ಪಾಲುದಾರಿಕೆ ಹಾಗೂ ಸಾಮರ್ಥ್ಯ ವರ್ಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಬೆಳವಣಿಗೆಗಳ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರಕ್ಕೆ ತಮ್ಮ ಬದ್ದತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಸಭೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇಥಿಯೋಪಿಯಾದ ಭಾಗವಹಿಸುವಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಅದರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಸಾಮೂಹಿಕ ಧ್ವನಿಯನ್ನು ಬಲಪಡಿಸಲು ಸಹಾಯ ಮಾಡಿದೆ ಎಂದು ಹೇಳಿದರು. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರೊಂದಿಗೂ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,77,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆಯ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ದಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ ಪಿಎಂಎವೈಯು 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಈ ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದ ಸಿಂಗ್, ಪಿಎಂಎವೈಯು 2.0 ದ ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಹಾಗೂ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲಾ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದರು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಪಿಎಂಕೆಎಂವೈ ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಯೋಜನೆಯನ್ನು 2019ರಲ್ಲಿ ಈ ದಿನದಂದು ಪ್ರಾರಂಭಿಸಲಾಯಿತು. ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆ ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಕಳೆದ 7 ವರ್ಷಗಳಲ್ಲಿ ಪಿಎಂಕೆಎಂವೈ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಅವರಿಗೆ ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ನೆರವು ನೀಡುತ್ತದೆ. ಸೌದಿ ಅರೇಬಿಯಾ ತನ್ನ ಪ್ರಮುಖ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ಅನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈ ಸೌಲಭ್ಯವನ್ನು ಡ್ರೋನ್ ದಾಳಿಯಲ್ಲಿ ಗುರಿಯಾಗಿಸಿಕೊಂಡು 1 ದಿನದ ನಂತರ ದೇಶದ ಇಂಧನ ಸಚಿವಾಲಯವು ಮುನ್ನೆಚ್ಚರಿಕೆ ಕ್ರಮ ಎಂದು ಬಣ್ಣಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ನೊಂದಿಗಿನ ಇರಾನ್ ಯುದ್ದದ ಸಮಯದಲ್ಲಿ ಹೊರ್ಮುಸ್ ಜಲಸಂಧಿಯ ಅಡಚಣೆ ನಂತರ ಸೌದಿ ಅರೇಬಿಯಾದ ತೈಲ ರಫ್ತು ಮುಂದುವರಿಸುವ ಸಾಮರ್ಥ್ಯದಲ್ಲಿ ಪೂರ್ವ ಪಶ್ಚಿಮ ಪೈಪ್ಲೈನ್ ಪ್ರಮುಖ ಪಾತ್ರ ವಹಿಸಿದೆ. ಇರಾಕ್ನಿಂದ ಬಂದ ಹಲವಾರು ಡ್ರೋನ್ಗಳು ಈ ದಾಳಿಗೆ ಕಾರಣವಾಗಿವೆ ಎಂದು ಸೌದಿ ವಿದೇಶಾಂಗ ಸಚಿವಾಲಯ ಆರೋಪಿಸಿದೆ. ಇರಾಕ್ ಸರ್ಕಾರವು ದಾಳಿಯನ್ನು ಖಂಡಿಸಿದ್ದು ತನಿಖೆಗೆ ಆದೇಶಿಸಿದೆ. ಯೆಮೆನ್ನಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಕೆಂಪು ಸಮುದ್ರದ ದಕ್ಷಿಣ ಪ್ರವೇಶದವರದಲ್ಲಿರುವ ಬಾಬ್ ಎಲ್ ಮಂಡೆಬ್ ಜಲಸಂಧಿಯ ಮೋಖಾ ಬಂದರು ಮತ್ತು ಆಯಕಟ್ಟಿನ ದ್ವೀಪವಾದ ಪೆರಿಮ್ ಅನ್ನು ವಶಪಡಿಸಿಕೊಂಡ ನಂತರ ಈ ಪೈಪ್ಲೈನ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ 8ನೇ ಶ್ರೇಯಾಂಕಿತ ಬೆನ್ ಶೆಲ್ಟನ್ ಅವರು ಅಗ್ರ ಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವೆರೆವ್ ಅವರೊಂದಿಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿಗಾಗಿ ಹೋರಾಟ ನಡೆಸಲಿದ್ದಾರೆ. ಜರ್ಮನಿಯ ಜ್ವೆರೆವ್

ಅವರು ಇಂದು ಬೆಳಗ್ಗೆ ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಶ್ರೇಯಾಂಕ ರಹಿತ ರಷ್ಯಾದ ಆಟಗಾರ ಕರೆನ್ ಖಚನೋವ್ ಅವರನ್ನು 6-3, 7-6, 7-6 ಸೆಟ್ಗಳಿಂದ ಸೋಲಿಸಿದ್ದರು. ನಂತರ ಮತ್ತೊಂದು 4ನೇ ಸುತ್ತಿನ ಪಂದ್ಯದಲ್ಲಿ ಬೆನ್ ಶೆಲ್ಟನ್ 11ನೇ ಶ್ರೇಯಾಂಕಿತ ಫ್ರಾನ್ಸಿಸ್ ಟಯಾಪೋ ಅವರನ್ನು 4-6, 6-3, 6-3, 7-5 ಮಣಿಸಿದರು. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಅವರು 2ನೇ ಶ್ರೇಯಾಂಕಿತ ಎಲೆನಾ ರೆಬಾಕಿನಾ ಅವರನ್ನು ಎದುರಿಸಲಿದ್ದಾರೆ. ಅಗ್ರ ಶ್ರೇಯಾಂಕಿತ ಬೆಲರೂಸ್ನ ಸಬಲೆಂಕಾ 7-5, 6-2 ಸೆಟ್ಗಳಿಂದ 3ನೇ ಶ್ರೇಯಾಂಕಿತ ಅಮೆರಿಕದ ಜೆಸಿಕಾ ಪೆಗುಲಾ ಅವರನ್ನು ಮಣಿಸಿದರೆ ಸೆಮಿಫೈನಲ್ನಲ್ಲಿ ಕಜಕಿಸ್ತಾನದ ರಿಬಾಕಿನಾ ಅವರು 4ನೇ ಶ್ರೇಯಾಂಕಿತ ಕೋಕೋ ಗಾಫ್ ಅವರನ್ನು ಸೋಲಿಸಿದರು. ರಿಬಾಕಿನಾ ಮತ್ತು ಸಬಲೆಂಕಾ 17 ಬಾರಿ ಮುಖಾಮುಖಿಯಾಗಿದ್ದಾರೆ. ಸಬಲೆಂಕಾ ತಮ್ಮ ಜಯಾಪಜಯ ದಾಖಲೆಯಲ್ಲಿ 10-7 ಮುನ್ನಡೆ ಸಾಧಿಸಿದ್ದಾರೆ. ಗ್ರ್ಯಾಂಡ್ಸ್ಲಾಮ್ ಫೈನಲ್ನಲ್ಲಿ ಇಬ್ಬರು ಈಗ 3ನೇ ಬಾರಿ ಎದುರಾಗುತ್ತಿದ್ದಾರೆ. ಚೀನಾದಲ್ಲಿ ನಡೆಯುತ್ತಿರುವ ಮಹಿಳೆಯರ ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ಮಹಿಳಾ ತಂಡ 5-1 ಗೋಲುಗಳ ಅಂತರದಿಂದ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದೆ. ಭಾರತ ತಂಡ ಪ್ರಶಸ್ತಿಗಾಗಿ ಚೀನಾ ಮತ್ತು ಜಪಾನ್ ನಡುವಿನ 2ನೇ ಸೆಮಿಫೈನಲ್ ವಿಜೇತರನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದಿನಿಂದ 2 ದಿನ 18ನೇ ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷ್ಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಆರ್ಥಿಕ ಸಹಕಾರ, ರಕ್ಷಣೆ ಸೇರಿ ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕ ಸ್ಥಗಿತ, ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನ ಅರಿನಾ ಸಬಲೆಂಕಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು. ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ. ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ, ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

0: ಸಮಯ 1:22 ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆಸೆ ಮಂಜುನಾಥ. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಳಬೇಕು, ನಗಬೇಕು, ಸಮತೆ ಶಮವಿರಬೇಕು, ಹೊಳೆಯ ನೆರವಲು ಹೃದಯ ರಸ ಹರಿಯಬೇಕು. ಅಳಬೇಕು, ನಗಬೇಕು, ಸಮತೆ ಶಮವಿರಬೇಕು, ಹೊಳೆಯ ನೆರವಲು ಹೃದಯ ರಸ ಹರಿಯಬೇಕು. ಅಲೆಯಿ ನಲಗದ ಬಂಡೆಯವಲು ಆತ್ಮವಿರಬೇಕು, ತಿಳಿದವರ ಚರಿತವದು ಮಂಕುತಿಮ್ಮ. ಅಲೆಯಿ ನಲಗದ ಬಂಡೆಯವಲು ಆತ್ಮವಿರಬೇಕು, ತಿಳಿದವರ ಚರಿತವದು ಮಂಕುತಿಮ್ಮ.

ಅಳಬೇಕು, ನಗಬೇಕು, ಸಮತೆ ಶಮವಿರಬೇಕು. ಎಷ್ಟು ದೊಡ್ಡ ಮಾತು! ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಗಂಟು ಮುಖ ಹಾಕ್ಕೊಂಡು ಯಾವಾಗಲೂ ಕೊರಗಿಕೊಂಡು ಬದುಕೋದಲ್ಲ. ಮನಸ್ಸು ಆರ್ದ್ರವಾಗಬೇಕು, ಹೃದಯ ತೆರೆಕೊಂಡಿರಬೇಕು. ಅಳಬೇಕು, ದುಃಖ ಬಂದಾಗ ಅಳಬೇಕು. ನಗಬೇಕು, ಸಮತೆ ಶಮವಿರಬೇಕು. ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು. ಹೊಳೆ ಭರ್ಪೂರ್ ಬಂದಾಗ, ಜೋರಾಗಿ ಪೂರ ಬಂದಾಗ ಹೇಗೆ ದಡ ಕೊಚ್ಕೊಂಡು ಎಲ್ಲ ಕಡೆ ಹೋಗ್ತದೋ ಹಾಗೆ ನಿಮ್ಮ ಜೀವನದ ಹೃದಯ ರಸ ಅನ್ನುವಂಥದ್ದು ಹರಿಬೇಕು. ಸಮಾಜದಲ್ಲಿ ಸೇರಿಕೊಂಡಾಗ ಅವರ ಪ್ರೀತಿಯಲ್ಲಿ ಒಂದಾಗಿ ಹೋಗಬೇಕು. ಅದರ ಜೊತೆಗೆ ಅಲೆಯನೆರಲು ಅಲುಗದ ಬಂಡೆಯಲು ಆತ್ಮವಿರಬೇಕು. ನಮ್ಮ ಆತ್ಮ ಅನ್ನುವಂಥದ್ದು ಅಲುಗಾಡಬಾರದು. ನನ್ನ ಮನಸ್ಸು ಹರಿಬೇಕು, ಹತ್ತು ಕಡೆ ಹರಿಬೇಕು, ಪ್ರೀತಿ ರಸ ಹರಿಬೇಕು. ಆದರೆ ಆತ್ಮ ಮಾತ್ರ ಗಟ್ಟಿಯಾಗಿ ಕಲ್ಲಿನ ಹಾಗೆ ಇರಬೇಕು. ತಿಳಿದವರ ಚರಿತವಿದು ಮಂಕುತಿಮ್ಮ. ನಾವು ಯಾರನ್ನು ಪ್ರಾತಸ್ಮರಣೀಯರು ಅಂತೇವೋ, ಸದಾ ಸ್ಮರಣೀಯರು ಅಂತ ಗುರುತಿಸ್ತೇವೋ, ಜೀವನದ ಸಾಧಕರು ಅಂತ ಗುರುತಿಸ್ತೇವೋ, ಅವರೆಲ್ಲ ಬದುಕಿದ ಹಾಗೇನೆ. ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಿ ಕೂಡಲಿಲ್ಲ ಅವರು. ಜನರ ಮಧ್ಯದಲ್ಲಿ ಅವರ ನಗುವಿನಲ್ಲಿ ನಗಿಯಾಗಿ, ಕಷ್ಟದಲ್ಲಿ ನೋವಾಗಿ, ತೊಂದರೆಯಲ್ಲಿ ಸಹಕಾರಿಯಾಗಿ ಹೃದಯ ರಸ ಹರಿಸಿದರೂ ಕೂಡ ತಮ್ಮೊಳಗಿನ ಆತ್ಮಪ್ರಜ್ಞೆಯನ್ನು ಮಾತ್ರ ಅಲುಗಾಡದೆ ಬಿಟ್ಟವರು. ಅದು ನಮ್ಮ ದಾರಿ ಆಗಬೇಕು ಅನ್ನುವಂಥ ಮಾತು.

ಬಿಟ್ಟೆನೆಲ್ಲವನೆಂಬ ಹೃದಯ ಶೋಷಣೆ ಬೇಡ, ಕಟ್ಟಿಕೊಳ್ಳುವ ಶಿರಹ ಪೀಡೆಯೂ ಬೇಡ. ಬಿಟ್ಟೆನೆಲ್ಲವನೆಂಬ ಹೃದಯ ಶೋಷಣೆ ಬೇಡ, ಕಟ್ಟಿಕೊಳ್ಳುವ ಶಿರಹ ಪೀಡೆಯೂ ಬೇಡ. ತೊಟ್ಟು ನಿರಹಂಕೃತಿಯ ಕವಚವನು ನೀಂಪೋರು ಮುಟ್ಟದಿಳೆ ಎಸಿ ನಿನ್ನ ಮಂಕುತಿಮ್ಮ. ತೊಟ್ಟು ನಿರಹಂಕೃತಿಯ ಕವಚವನು ನೀಂಪೋರು ಮುಟ್ಟದಿಳೆ ಎಸಿ ನಿನ್ನ ಮಂಕುತಿಮ್ಮ.

0: ಈ ಮಾಡುವಾಗ ಅಹಂಕಾರ ಬೇಡ ಅಂತ, ಬಿಟ್ಟೆನೆಲ್ಲವನು ಎಂಬ ಹೃದಯ ಶೋಷಣೆ ಬೇಡ, ಎಲ್ಲ ಬಿಟ್ಟಿದ್ದೇನೆ ಎಲ್ಲ ಬಿಟ್ಟಿದ್ದೇನೆ ಅಂತ ಹೇಳೋದೇ ಒಂದು ಅಹಂಕಾರ ಆಗಿಬಿಡುತ್ತಲ್ಲ ಕೆಲವೊಂದು ಸಲ, ಅದಾಗಬಾರ್ದು. ಕಟ್ಟಿಕೊಳ್ಳುವ ಶಿರಫ್ ಬೇಡಿಯೂ ಬೇಡ, ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ನನ್ನ ಹೊರತು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕಟ್ಕೊಂಡು ಶಕ್ತಿಯನ್ನು ಮೀರಿ ಕಟ್ಕೋತೀವಲ್ಲ, ಆದಂಥ ಶಿರಫ್ ಪೀಡೆ ಆ ತಲೆನೋವು ಬೇಡ ನಿಮಗೆ. ಎಲ್ಲ ಬಿಟ್ಟಿದ್ದೇನೆ ಅನ್ನುವ ಅಹಂಕಾರ ಬೇಡ, ಎಲ್ಲವನ್ನು ಕಟ್ಕೊಳ್ತೇನೆ ಅನ್ನುವಂಥ ತಲೆನೋವು ಬೇಡ. ಏನು ಮಾಡಬೇಕು? ತೊಟ್ಟು ನಿರಹಂಕೃತಿಯ ಕವಚವನು, ನಮಗೆ ಬೇಕಾಗಿರುವಂಥ ಕವಚ ಅಂದರೆ ನಿರಹಂಕೃತಿ, ಅಹಂಕಾರ ಮುಕ್ತನಾದಂಥ ಒಂದು ಭಾವನೆ. ಅಹಂಕಾರವನ್ನು ಬಿಟ್ಟು ಆ ಕವಚವನ್ನು ಹೊತ್ಕೊಂಡಾಗ ನೀ ಪೋರು, ನೀನು ಹೋರಾಟ ಮಾಡೋ ಜೀವನದಲ್ಲಿ, ಆಗೇನಾಗ್ತದೆ ಗೊತ್ತಾ? ಮುಟ್ಟದು ಇಳೆಯ ಹಸಿ ನಿನ್ನ ಮಂಕುತಿಮ್ಮ. ಆಗ ನಿರಹಂಕೃತಿಯನ್ನು ಹೊತ್ತು ನೀನು ಬದುಕೋದಾದರೆ, ಹೋರಾಟ ಮಾಡೋದಾದರೆ, ಮುಟ್ಟದು ಇಳೆಯ ಹಸಿ, ಹಸಿ ಅಂದರೆ ಖಡ್ಗ, ಈ ಜೀವನ ವ್ಯಾಪಾರದ ಖಡ್ಗ ಇದೆಯಲ್ಲ, ನಿನ್ನ ಮುಟ್ಟೋದೇ ಇಲ್ಲ, ನಿನ್ನ ಜೀವನ ಹಗುರಾಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
3: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕವನವಿಲ್ಲು 101.3 ಎಫ್ಎಂ. ಸಮಯ 1:32 ಈ ಹೊತ್ತಲ್ಲಿ ನಿಮಿಷ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಲಂಚ್ ಬಾಕ್ಸ್ ಅನ್ನ ಶುರು ಮಾಡೋಣ. ಲಂಚ್ ಬಾಕ್ಸ್ ಅಲ್ಲಿ ಇವತ್ತು ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ಗಳನ್ನ ಕೇಳ್ದೋಣ. ಬಿಕಾಸ್ ವೀಕೆಂಡ್ ಅಲ್ಲಿ ಎಲ್ಲಾದ್ರೂ ಊರಿಗೆ ಹೋಗ್ತಾ ಇರ್ತಾರೆ. ಬಿಕಾಸ್ ಹಬ್ಬ ಬೇರೆ ಬಂತು, ಆಫೀಸ್ ಅಲ್ಲಿ ರಜಾ ಸಿಕ್ಕಿರುತ್ತೆ, ಕಾಲೇಜ್ ಅಲ್ಲಿ ರಜಾ ಸಿಗಿರುತ್ತೆ, ಊರಿಗೆ ಆನ್ ದ ವೇ ಹೋಗ್ತಾ ಇರ್ತೀರಾ, ಬಸ್ಸಲ್ಲೋ ಕಾರಲ್ಲೋ ಸ್ಕೂಟ್ರಲ್ಲಿ ವಾಟ್ ಎವರ್ ಎಲ್ಲಾದರೂ ಹೋಗ್ತಾರೆ. ನಿಮ್ಮ ಡ್ರೈವ್ ಸೂಪರ್ ಆಗಿರಲಿ, ಸ್ಮೂತ್ ಆಗಿರಲಿ ಅಂತ ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ನ ಲೈನ್ ಅಪ್ ಮಾಡಿದ್ದೀನಿ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ನಾವು ಮೈಸೂರಿಗೆ ಹೋಗ್ತಾ ಇದೀವಿ, ರೇಡಿಯೋ ಕೇಳ್ತಾ ಇದೀವಿ, ಹಾಡುಗಳು ತುಂಬಾ ಚೆನ್ನಾಗಿದೆ. ಗಣೇಶ ಹಬ್ಬಕ್ಕೆ ಫ್ಯಾಮಿಲಿ ಸಮೇತ ಹೊರಗೆ ಹೊರಟಿದ್ದೀವಿ. ತ್ರಾಸ್ ಅಕ್ಕತ್ತಿ ಹಾಡು ತುಂಬಾ ಸಖತ್ತಾಗಿತ್ತು ಅಂತ ಉಮೇಶ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ದೇಸ್ ಆರ್ ಹ್ಯಾಂಡ್ ಪೆಕ್ಡ್ ಸಾಂಗ್ಸ್, ಯಾಕಂದ್ರೆ ನಿಮ್ಮ ಟ್ರಾವೆಲ್ ಟೈಮು ಸಖತ್ತಾಗಿ ಸಾಗಲಿ ಅಂತ. ಸಮಯ 1:42 ನೀವು ಕೇಳ್ತಾ ಇದ್ರ ನಿಮ್ಮ ಮನೆಯ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈಗ ಮತ್ತೆರಡು ಬ್ಯೂಟಿಫುಲ್ ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗೋಸ್ಕರ ಕೇಳಿ, ಎಂಜಾಯ್ ಮಾಡಿ.

0: ಅಭಿವೃದ್ಧಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಒಳ್ಳೊಳ್ಳೆ ಹಾಡುಗಳನ್ನ ಪ್ಲೇ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ನಾವು ಡ್ರೈವ್ ಮಾಡ್ಬೇಕಾದ್ರೆ ಇಂಥ ಹಾಡುಗಳನ್ನ ಕೇಳ್ತಾ ಇದ್ರೆ ಟೈಮ್ ಹೇಗೋಗುತ್ತೆ, ಟ್ರಾಫಿಕ್ ಜಮಲ್ಲಿ ಸಿಕ್ಕಾಕೊಂಡ್ರು ಕೂಡ ಗೊತ್ತೇ ಆಗೋದಿಲ್ಲ ಅಂತ ಸಂದೇಶಗಳು ಬರ್ತಾ ಇದೆ. ಈಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಸ್ಕರ, ರೂಪಸಿ ಏನೋಗುತ್ತೆ ಸುರುಣಿಗೆ ಅವರ ಕಂಠದಲ್ಲಿ. ಕೇಳಿ ಎಂಜಾಯ್ ಮಾಡಿರು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹಾಗೆ ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆ ಜಯ ಮಂಜುನಾಥ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ನಡೆದಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಏಕಾಏಕಿ ನೇಮಕಾತಿಯನ್ನು ರದ್ದುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ ಅವರು, ತನಿಖೆಯ ಬಳಿಕ ಕಾನೂನಿನ ಚೌಕಟ್ಟಿನೊಳಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬರ ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಶೀಘ್ರವೇ ಜಿಲ್ಲೆಯಲ್ಲಿ ಮೇವು ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಹೇಳಿದ್ದಾರೆ. ಲಂಚ ಪಾವತಿ, ವಿದೇಶಿ ಹೂಡಿಕೆಗಳು ಮತ್ತು ಗಣಿಗಾರಿಕೆ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಮಾಡಿರುವ ಆರೋಪಗಳನ್ನು ಉಲ್ಲೇಖಿಸಿ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ ಕಮಿಷನ್ ಹಣದಲ್ಲಿ ಆಫ್ರಿಕಾದ ಚಿನ್ನದ ಗಣಿ ಕಂಪನಿಯಲ್ಲಿ 40% ಪಾಲು ಖರೀದಿ ಮಾಡಿರುವುದು ಇಡಿ ತನಿಖೆಯಲ್ಲಿ ಬಯಲಾಗಿದೆ ಎಂದು ಆರೋಪಿಸಿದ್ದಾರೆ. ಇಡಿ ತನಿಖೆ ಪೂರ್ಣವಾಗುವವರೆಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಸಂಪುಟದಿಂದ ಹೊರಗಿಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರದ ಅಸಮರ್ಥತೆ ಮತ್ತು ಬೇಜವಾಬ್ದಾರಿತನದಿಂದ ಇಂದು ರಾಜ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ತತ್ತರಿಸಿ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಉಚಿತ ವಿದ್ಯುತ್ ಎಂದು ಗ್ಯಾರಂಟಿ ನೀಡಿದ ಸರ್ಕಾರ ಉಚಿತ ಕತ್ತಲೆಯನ್ನು ಗ್ಯಾರಂಟಿಯಾಗಿ ನೀಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಸುಮಾರು 18 ಲಕ್ಷ ರೂಪಾಯಿ ಮೌಲ್ಯದ 680 ಚೀಲ ಸಬ್ಸಿಡಿ ರಸಗೊಬ್ಬರವನ್ನು ಕೃಷಿ ಇಲಾಖೆ ಜಪ್ತಿ ಮಾಡಿದೆ. ಈ ದಾಸ್ತಾನನ್ನು ಕೇರಳಕ್ಕೆ ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ. ಕೃಷಿ ಪರಿಕರಗಳ ಅಕ್ರಮ ವ್ಯಾಪಾರ ಮತ್ತು ಅಕ್ರಮ ಸಾಗಾಟದ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ನೀಡಿದ ಸೂಚನೆ ಮೇರೆಗೆ ಇಲಾಖೆಯ ಅಧಿಕಾರಿಗಳು ತಡರಾತ್ರಿ ದಾಳಿ ನಡೆಸಿದ್ದಾರೆ. ಇಲಾಖೆಯ ಮಾಹಿತಿ ಪ್ರಕಾರ ಕಳೆದ ಒಂದು ತಿಂಗಳಲ್ಲಿ ಬೀಜಗಳು, ರಸಗೊಬ್ಬರ ಮತ್ತು ಕೀಟನಾಶಕಗಳು ಸೇರಿದಂತೆ 2,88,00,000 ರೂಪಾಯಿ ಮೌಲ್ಯದ ಕೃಷಿ ಪರಿಕರಗಳನ್ನು ಜಪ್ತಿ ಮಾಡಲಾಗಿದೆ. ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಒಟ್ಟು 49 ಪ್ರಕರಣಗಳನ್ನು ದಾಖಲಿಸಲಾಗಿದೆ. 1,89,00,000 ರೂಪಾಯಿ ಮೌಲ್ಯದ 487.8 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಕೃಷಿ ಇಲಾಖೆ ಈವರೆಗೆ ಜಪ್ತಿ ಮಾಡಿದೆ. ಹಾಸನ ಹೊರವಲಯದ ರಾಷ್ಟೀಯ ಹೆದ್ದಾರಿ 75ರಲ್ಲಿ ಪೆಟ್ರೋಲ್ ತುಂಬಿದ್ದ ಟ್ಯಾಂಕರ್ ಪಲ್ಟಿಯಾಗಿ ಸಾವಿರಾರು ಲೀಟರ್ ಇಂಧನ ರಸ್ತೆಯಲ್ಲಿ ಹರಿದಿದೆ. ಕೆಂಚಟ್ಟಹಳ್ಳಿ ಮೇಲ್ಸೇತುವೆ ಮೇಲೆ ಈ ಘಟನೆ ಸಂಭವಿಸಿದ್ದು, ಸ್ಥಳದಲ್ಲಿ ಕೆಲಕಾಲ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ತಮಿಳುನಾಡಿನಿಂದ ಹಾಸನದ ಎಚ್ಪಿ ಸಂಸ್ಥೆಗೆ ಆಗಮಿಸುತ್ತಿದ್ದ ಈ ಲಾರಿಯಲ್ಲಿ ಸುಮಾರು 400 ಲೀಟರ್ ಎಥೆನಾಲ್ ಸಾಗಿಸಲಾಗುತ್ತಿತ್ತು. ಲಾರಿ ಉರುಳಿ ಬಿದ್ದಿದ್ದರಿಂದ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ನೆರವಿನಿಂದ ಲಾರಿಯನ್ನು ತೆರವುಗೊಳಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಪೂರ್ವ ವಲಯ ವ್ಯಾಪ್ತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ

0: ಕಾಪಾಡುವುದರ ಜೊತೆಗೆ ಮುಂಬರುವ ಹಬ್ಬಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರತೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ನೂತನ ಐಜಿಪಿ ಎನ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಅಧಿಕಾರ ವಹಿಸಿಕೊಂಡ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 112 ತುರ್ತು ಸೇವಾ ಸಹಾಯವಾಣಿಯ ದಕ್ಷತೆಯನ್ನು ಇನ್ನಷ್ಟು ಹೆಚ್ಚಿಸಿ ಸಾರ್ವಜನಿಕರಿಗೆ ಶೀಘ್ರ ನೆರವು ದೊರೆಯುವಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮಾದರಿಯಲ್ಲೇ ಸಾರ್ವಜನಿಕರ ಕರೆಗಳಿಗೆ ತಕ್ಷಣವೇ ಸ್ಪಂದಿಸುವ ವ್ಯವಸ್ಥೆಯನ್ನು ಬಲಪಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸೈಬರ್ ಅಪರಾಧಗಳು, ಬಿಟ್ಕಾಯಿನ್ ಮಾದರಿಯ ಹಣಕಾಸು ವಂಚನೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 2025-26 ಸಾಲಿನಲ್ಲಿ ದಾಖಲೆ ಪ್ರಮಾಣದ ಸಾಧನೆ ಮಾಡಿದೆ. 8076 ಕೋಟಿ ರೂಪಾಯಿ ದಾಖಲೆಯ ವಹಿವಾಟು ನಡೆಸಿದ್ದು, ಒಟ್ಟು 29,16,00,000 ರೂಪಾಯಿ ನಿವ್ವಳ ಲಾಭ ಗಳಿಸುವ ಮೂಲಕ ಬ್ಯಾಂಕಿನ ಇತಿಹಾಸದಲ್ಲೇ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ ಎಂದು ಮಾಜಿ ಸಚಿವ ಹಾಗೂ ಬ್ಯಾಂಕಿನ ಅಧ್ಯಕ್ಷ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2025-26 ಹಣಕಾಸು ವರ್ಷದಲ್ಲಿ ಬ್ಯಾಂಕ್ ಅತ್ಯುತ್ತಮ ಪ್ರಗತಿ ಸಾಧಿಸಿದೆ. ಅಂದಾಜು 2,55,000 ರೈತರಿಗೆ 2,115 ಕೋಟಿ ರೂಪಾಯಿ ಕೃಷಿ ಸಾಲ ನೀಡುವ ಮೂಲಕ ಬ್ಯಾಂಕ್ ಇತಿಹಾಸ ನಿರ್ಮಿಸಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕಾರ್ಯಕ್ಷೇತ್ರ ಹೊಂದಿರುವ ಬ್ಯಾಂಕ್ ಗ್ರಾಮೀಣ, ಪಟ್ಟಣ ಹಾಗೂ ನಗರ ಪ್ರದೇಶಗಳಲ್ಲಿ ಒಟ್ಟು 51 ಶಾಖೆಗಳನ್ನು ಹೊಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭವಿಷ್ಯದ ಪೀಳಿಗೆಗಾಗಿ ಜಲಮೂಲಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಅಂತರ್ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಜಲನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಆಧುನಿಕ ಜೀವನಶೈಲಿ, ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಬಳಕೆ ಹಾಗೂ ಅಂತರ್ಜಲದ ಮಿತಿಮೀರಿದ ಶೋಷಣೆಯಿಂದಾಗಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಮಳೆ ನೀರನ್ನು ಭೂಮಿಯಲ್ಲಿ ಇಂಗಿಸುವ ಮೂಲಕ ಅಂತರ್ಜಲ ಮರುಪೂರಣಕ್ಕೆ ಒತ್ತು ನೀಡಬೇಕು. ಮನೆಗಳು ಹಾಗೂ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳುವುದು, ನೀರನ್ನು ಮಿತವಾಗಿ ಬಳಸುವುದು ಹಾಗೂ ವ್ಯರ್ಥವಾಗುವುದನ್ನು ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಕೋಳಿ ಗ್ರಾಮ ಪಂಚಾಯಿತಿಗೆ ನಿನ್ನೆ ನವದೆಹಲಿಯ ಐಇಐಸಿ ತಂಡದ ಸದಸ್ಯರಾದ ಸಂಜುಲಿ ಗುಪ್ತಾ ಹಾಗೂ ಸತೀಶ್ ಭದ್ರಾಚಾರ್ಯ ಅವರನ್ನು ಒಳಗೊಂಡ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ವೇಳೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ವಿಕಸಿತ ಭಾರತ ಜೈರಾಮ್ಜಿ ಯೋಜನೆಯ ಅನುಷ್ಠಾನದ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕೂಲಿ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿ ಜಾಬ್ ಕಾರ್ಡ್ ಮೂಲಕ ಕೆಲಸ ಪಡೆಯುತ್ತಿರುವ ವಿಧಾನ, ಕೆಲಸದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಯೋಜನೆಯಡಿ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದುಕೊಂಡರು. ನಂತರ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಜೈರಾಮ್ಜಿ ಯೋಜನೆಗೆ ಸಂಬಂಧಿಸಿದ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ಗಳು, ವಿವಿಧ ದಾಖಲಾತಿಗಳು, ಕಾಮಗಾರಿ ಕಡತಗಳು ಹಾಗೂ ಇತರ ದಾಖಲೆಗಳನ್ನು ಪರಿಶೀಲಿಸಿದರು. ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿಗೆ ಒಳಹರಿವು ತೀವ್ರ ಕುಸಿತ ಕಂಡಿದೆ. ಇದರಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದ ರೈತರಲ್ಲಿ ಸಾಂಬಾ ಭತ್ತದ ಕೃಷಿಗೆ ನೀರಿನ ಲಭ್ಯತೆ ಬಗ್ಗೆ ಆತಂಕ ಮೂಡಿಸಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 6,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದ ನಿರ್ದೇಶನವನ್ನು ಪ್ರಾಧಿಕಾರ ಎತ್ತಿಹಿಡಿದ ಕೆಲವೇ ದಿನಗಳಲ್ಲಿ ಈ ಕುಸಿತ ಉಂಟಾಗಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯ ಮಡಿವಾಳ ಕೆರೆ ಆವರಣದಲ್ಲಿ ಇಂದು ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸ್ವಚ್ಛತೆಯ ನಿಟ್ಟಿನಲ್ಲಿ ಪಾಲಿಕೆ ಹಾಗೂ ದಿ ಇಂಡಿಯನ್ ಫ್ಲಾಗರ್ಸ್ ಆರ್ಮಿ ಮತ್ತು ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಬೃಹತ್ ಫ್ಲಾಗಿಂಗ್ ಅಭಿಯಾನಕ್ಕೆ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ಚಾಲನೆ ನೀಡಿದರು. ಈ ವೇಳೆ 75 ನಿಮಿಷಗಳಲ್ಲಿ ಸುಮಾರು 120 ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಲಾಯಿತು. ಈ ವಿಶೇಷ ಸ್ವಚ್ಛತಾ ಅಭಿಯಾನದಲ್ಲಿ 43 ಮಂದಿ ಪ್ಲಾಗರ್ಗಳು ಹಾಗೂ ವಿದ್ಯಾರ್ಥಿಗಳು ಕೇವಲ 75 ನಿಮಿಷಗಳಲ್ಲಿ ಕೆರೆಯ ಸುತ್ತಮುತ್ತಲಿನ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು, ಹಾಲಿನ ಪ್ಯಾಕೆಟ್ಗಳು ಸೇರಿದಂತೆ ಒಟ್ಟು 120 ಕೆಜಿ ಏಕಬಳಕೆಯ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು.

ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇದೇ 15ರಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ವಿಧಾನಸೌಧದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎನ್ನುವ ಸಂದೇಶದ ಕೊಪ್ಪಳ ತಾಲೂಕು ಹೋಬಳಿ ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆಗೆ ಸಂಸದ ಕೆ ರಾಜಶೇಖರ ಹಿಟ್ನಾಳ ಅವರು ಇಂದು ಚಾಲನೆ ನೀಡಿದರು. ಗಣೇಶ ಹಬ್ಬದ ಪ್ರಯುಕ್ತ ಮೂರ್ತಿಗಳ ಮೆರವಣಿಗೆ ವೇಳೆ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೋಲಾರ ಜಿಲ್ಲೆಯ ಪ್ರಮುಖ ನಗರಗಳ ವ್ಯಾಪ್ತಿಯಲ್ಲಿ ಇದೇ 14ರಂದು ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8,076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ ಎಂ. ಒಂದಷ್ಟು ಬ್ಯೂಟಿಫುಲ್ ಎವರ್ ಗ್ರೀನ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗೋಣ. ಈಗ ಕೇಳಿ ಅನುರಾಧ ಭಟ್ ಅವರ ಕಂಠದಲ್ಲಿ ಚನನ ಚನನ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಸೂಪರ್ ಹಿಟ್ ಹಾಡ್ಗಳನ್ನ ಪ್ರಸಾರ ಮಾಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನ ಸಕ್ಕಾಗಿ ಸ್ನಾಗ್ತದೆ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್. ತಮಿಳರ ಸಂದೇಶಕ್ಕಾಗಿ ಮತ್ತೆರಡು ಬ್ಯೂಟಿಫುಲ್ ಟ್ರ್ಯಾಕ್ಗಳು ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: ಕೋಲೆನ್ನ ಕೋಲು ಕೋಲೆ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.
4: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ AI ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
5: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕ್ ಕಲೀನು ನಿಂದೆ ಮ್ಯಾಜಿಕ್ ಕಲೀನು ನಿಂದೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಸಮಯ 3:02 ಹೊಂಬಿಸಿಲನ್ನ ಶುರು ಮಾಡೋಣ. ಯಾವಾಗ್ಲೂ ಹೇಳ್ತೀನಿ ಅಲ್ವಾ, ಬಿಸಿಲೇ ಇರಲಿ ಮಳೆನೇ ಇರಲಿ, ಹೊಂಬಿಸಿಲು ಮಾತ್ರ ಸದಾ ಬೆಚ್ಚಗೆ ನಿಮ್ ಜೊತೆ ಇರುತ್ತೆ. ಸೊ ವೀಕೆಂಡ್ ಸ್ಪೆಷಲ್ ಹೊಂಬಿಸಿಲಲ್ಲಿ ಏನಿರುತ್ತೆ, ಸಿನಿಮಾ ಕ್ವಿಜ್ ಇರುತ್ತಾ, ಯಾವ ರೀತಿಯ ಪ್ರಶ್ನೆಗಳ ಹೊತ್ತು ತಂದಿದ್ದಾರೆ, ಕ್ವೆಶನ್ ಪೇಪರ್ ತುಂಬಾ ಟಫ್ ಆಗಿರುತ್ತಾ, ಯಾವ ವಿಚಾರದ ಮೇಲೆ ಇರ್ತೀನಿ ಪ್ರಶ್ನೆಗಳಿರುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಎಸ್, ರಿವೀಲ್ ಮಾಡ್ತೀನಿ ಆಫ್ಟರ್ ಅ ಬ್ಯೂಟಿಫುಲ್ ಸಾಂಗ್. ಸರಿ, ನಿಮ್ಮ ಅಟೆಂಡೆನ್ಸ್ ಬರಲಿ, ಅಟೆಂಡೆನ್ಸ್ ಮಾರ್ಕ್ ಮಾಡಿ. ವಾಟ್ಸ್ಆಪ್ ಸಂಖ್ಯೆ 9480910013 ನಿಮ್ಮ ವೀಕೆಂಡ್ ಪ್ಲಾನ್ಸ್ ಏನು ಅಂತ ಹೇಳಿ ಹಂಗೆ ಒಂದು ಅಟೆಂಡೆನ್ಸ್ನ ಮಾರ್ಕ್ ಮಾಡಿ. ನಿನ್ನ ನೋಡಲೆಂತ ಅನ್ನೋ ಗೀತೆನ ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಮೊದಲನೇ ಪ್ರಶ್ನೆ, ಏನು ಇವತ್ತಿನ ಥೀಮ್ ಏನು ಅಂತ ನಾನು ಹೇಳ್ತೀನಿ. ಇವತ್ತಿನ ಥೀಮು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಡಿಫ್ರೆಂಟು ಯೋಚನೆ ಮಾಡ್ತಾ ಇರಿ, ಈ ಹಾಡಾದ್ಮೇಲೆ ಹೇಳ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು.

ಅಂತೆ ಕೇಳಲ್ಲೊಂಥರ ಥರ ಅಂತೆ ಏನೋ ಗೊತ್ತಿಲ್ಲ. ಸಮಯ 3:08 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಮತ್ತೆ ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆಜೆ ಮಂಜುನಾಥು. ಸರಿ, ಒಂಚೂರು ವಾಟ್ಸಪ್ ಕಡೆ ಕಣ್ಣು ಹಾಯಿಸ್ಕೊಂಡು ಬರೋಣ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ನೋಡೋಣ ಅಂತ ಇದ್ರೆ ನಾವೆಲ್ಲಿಂದ ನೋಡೋಕ್ಕಾಗುತ್ತೆ ಸರ್, ಕೇಳೋಕ್ಕಾಗುತ್ತೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ಇಲ್ಲಿ ವಾಟ್ಸಪ್ ಅನ್ನೋ ಮೆಸೇಜ್ಗಳನ್ನ ನೋಡ್ತಾ ಇದ್ದೀನಿ. ಸೊ ಐ ಕ್ಯಾನ್ ಸಿ ಯು ಕ್ಯಾನ್ ಹಿಯರ್ ಅಲ್ವಾ.

ಜಗದಾಂಬಿಕಾ ಹಂಸವೇಣಿ ಅವರು ನಮಸ್ತೆ ಮಂಜುನಾಥ್ ಸರ್, ಶುಭ ಮಧ್ಯಾಹ್ನ ಅಂತ ಆದ್ರೆ ಶುಭ ಮಧ್ಯಾಹ್ನ ನಿಮಗೂ ಕೂಡ. ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ ಪ್ರೆಸೆಂಟ್ ಸರ್, ಗಣೇಶ ಚತುರ್ಥಿಯ ಸಂಭ್ರಮದ ಬಗ್ಗೆ ಪ್ರಶ್ನೆಗಳ ಅಂತ ಕೇಳ್ತಾ ಇದ್ದಾರೆ. ನೋ ವೇ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ನಾನು ಹಾಜರ್ ಅಂತ ಹೇಳ್ತಾ ಇದ್ದಾರೆ. ವೀಕೆಂಡ್ ಎಕ್ಸಾಮ್ಗೆ ನಾನು ಹಾಜರಾಗಿದ್ದೀನಿ ಸರ್ ಅಂತ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಿಗೆ ಅವರು ಟೆಕ್ಸ್ಟ್ ಕಳಿಸಿದ್ದಾರೆ. ಹಾಯ್, ಊಟ ಆಯ್ತಾ, ಹಬ್ಬಕ್ಕೆ ಬರಬೇಕಪ್ಪ ಅಂತ ಉಮಾಶಂಕರ್ ಅವರು ಹೆಚ್ ಎಂ ಟಿ ಲೋಡಿಂದ ಪ್ರೀತಿಯಿಂದ ಇನ್ವೈಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ವೈಟ್ಗೆ, ಖಂಡಿತ ಬರೋಣ. ನನಗೂ ಹಾಜರಾತಿ ಹಾಕಿ ಅಂತ ಪ್ರಶ್ನೆ ಹೇಳ್ತಾ ಇರೋದು ಯಾರು, ಹರೀಶ್ ಮಲ್ಲೇಶ್ವರ ಅವರು. ಹಾಗೆ ಗಣಪತಿ ಬಗ್ಗೆ ಪ್ರಶ್ನೆ ಕೇಳ್ತೀರಾ ಅಂತ ಹೇಳ್ತಾ ಇದಾರೆ ಸರ್. ನಿಮ್ಮನ್ನ ಪ್ರೀತಿಯಿಂದ ಹಬ್ಬಕ್ಕೆ ಆಹ್ವಾನಿಸ್ತಾ ಇದೀವಿ, ದಯವಿಟ್ಟು ತಪ್ಪದೆ ಬನ್ನಿ ನಮ್ಮ ಮನೆಯಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಪೂಜೆ ಇದೆ ಮತ್ತೆ ಬಾಯಲ್ಲಿ ನೀರು ಬರ್ತಾ ಇದೆ, ರುಚಿ ರುಚಿಯಾದ ಊಟ ಇದೆ ಅಂತ ಹೇಳ್ತಾ ಇದಾರೆ ದಿಲೀಪ್ ಕಲ್ಯಾಣ್ಕರ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ವೈಟ್ಗೆ. ಅನಿಲ ಭೀಷ್ಟನ್ ಅವರ ಶಮನೈವಾಡಿಯಿಂದ ಕಥಾಸಂಗಮ ಅಂತ ಹೇಳ್ತಾ ಇದಾರೆ. ಯಾವ ಕಥಾಸಂಗಮ ದೇವರಣೆಗೂ ಗೊತ್ತಾಗ್ಲಿಲ್ಲ. ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ತುಂಬಾ ದಿನಗಳ ನಂತರ ನಿಮ್ ಮಾತು ಕೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ದಿನಗಳಾಗೋಯ್ತಾ? ಹೌದಾ, ಸೀರಿಯಸ್ಲಿ? ಗೊತ್ತಿಲ್ಲಪ್ಪ. ಐ ಆಮ್ ಪ್ರೆಸೆಂಟ್ ಸರ್ ಅಂತ ಕುಮಾರ್ ಬಂಗಾರಿ ಬೆಂಗಳೂರಿನಿಂದ ಸಂದೇಶ ಕಳ್ಸಿಕೊಡಿದ್ರೆ ನಮಸ್ಕಾರ, ಸೂಪರ್ ಪ್ರೋಗ್ರಾಮ್, ಹಾಡು ಚೆನ್ನಾಗಿದೆ ಅಂತ ಕೊಂಡಿಕೊಪ್ಪ ಮಣಕವಾಡದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ನಾನು ರೆಡಿ ಆಗಿದ್ದೀನಿ ಪ್ರಶ್ನೆ ಕೇಳಿ ಅಂತ ಎನ್ಕಲ್ಲಪ್ಪ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ತಿಂಡಿ ಅಂತ ಹೇಳ್ತಾ ಇದ್ದಾರೆ, ಯಾವ ತಿಂಡಿ, ತಿಂಡಿ ಬಗ್ಗೆ ಪ್ರಶ್ನೆ ಕೇಳ್ತೀನಿ ಅಂತ ಇದ್ರ. ನೋ, ಶಾನ್ ಅಗಲ್ಕರ್ದಿಂದ ಸಂದೇಶ ಕಳ್ಸ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಓಕೆ, ತಡೆ ಯಾಕೆ, ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಕಾರ್ಯಕ್ರಮದಲ್ಲಿ ಏನಿರುತ್ತೆ ಅಂತ ನೀವೆಲ್ಲರೂ ಸಸ್ಪೆನ್ಸ್ ಇಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾರೆ. ಸಸ್ಪೆನ್ಸ್ ಏನೂ ಇಟ್ಟಿಲ್ಲ, ಸಿನಿಮಾ ಕ್ವಿಜ್ ಇರುತ್ತೆ. ಬಟ್ ಸ್ಟಿಲ್ ಫಾರ್ ಅ ಚೇಂಜ್, ಯೂಶ್ವಲಿ ಸಿನಿಮಾ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೆ, ಇವತ್ತು ಹಾಡುಗಳ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ಜಾಸ್ತಿ ರಿಸರ್ಚ್ ಮಾಡುವಂತಹ ಪ್ರಶ್ನೆಗಳೇನು ಅಲ್ಲ. ನಾನು ಹಾಡಿನ ಮಧ್ಯಭಾಗದಲ್ಲಿ ಚರಣದಲ್ಲಿ ಮೊದಲನೇ ಚರಣ ಅಥವಾ ಎರಡನೇ ಚರಣದಲ್ಲಿ ಯಾವುದಾದ್ರೂ ಒಂದೆರಡು ಸಾಲುಗಳನ್ನ ಪಿಕ್ ಮಾಡಿಕೊಂಡು ಆ ಸಾಲುಗಳನ್ನ ಹೇಳ್ತೀನಿ, ನೀವು ಯಾವ ಹಾಡು ಅಂತ ಗೆಸ್ ಮಾಡಬೇಕು ಅಷ್ಟೇ. ಜಾಸ್ತಿ ಕೆಲಸ ಏನೂ ಇಲ್ಲ, ನಾನು ಲೈನ್ಸ್ ಹೇಳ್ತೀನಿ, ನೀವು ಯಾವ ಹಾಡು ಅಂತ ಕಂಡುಹಿಡಿಬೇಕು. ಸೊ ಹಾಗಾದ್ರೆ ರೆಡಿನಾ? ಮೊದಲನೇ ಪ್ರಶ್ನೆ ಹೇಗಿದೆ, ಹೀಗಿದೆ ಸಾಲುಗಳು, ಹೀಗಿದೆ. ಪ್ರಣಯದ ಹೆಸರಿದೆ, ಪ್ರಳಯದ ಗುಣವಿದೆ, ಸ್ನೇಹವೋ ಪ್ರೇಮವೋ. ಪ್ರಣಯದ ಹೆಸರಿದೆ, ಪ್ರಳಯದ ಗುಣವಿದೆ, ಸ್ನೇಹವೋ ಪ್ರೇಮವೋ, ಇದು ಯಾವ ಹಾಡು? ಹಾಡಿನ ಆರಂಭದ ಸಾಲುಗಳನ್ನ ನೀವು ನನಗೆ ಟೆಕ್ಸ್ಟ್ ಮಾಡಬೇಕು ವಾಟ್ಸ್ಆಪ್ ನಂಬರ್ 9489100113. ಇಲ್ಲ ಮಂಜುನಾಥ್, ನಿಮ್ಮ ಜೊತೆನೇ ಮಾತಾಡ್ತೀನಿ ನಾನು, ಮಾತಾಡಿ ಆನ್ಸರ್ ಮಾಡ್ತೀನಿ ಅನ್ನೋದಾದರೆ ದೂರವಾಣಿ ಸಂಖ್ಯೆ 0800-222-8126 0800-222-8126 ಕರೆ ಮಾಡಿ ಆನ್ಸರ್ನ ಹೇಳಿ, ನಾವು ಮಾತಾಡೋಣ. ಏನಂತೀರಾ?

ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದ್ರ ಸರ್, ಈ ತರ ಮಾಡಿದ್ರೆ ಹೇಗೆ ಸರ್, ಇಷ್ಟು ಕಷ್ಟದ ಪ್ರಶ್ನೆ ಕೇಳಿದ್ರೆ ಹೇಗೆ ಅಂತ ಇದ್ದೀರಾ? ನಿಮಗೋಸ್ಕರ ಕ್ಲೂ ಇದೆ. ಮೊದಲನೇ ಕ್ಲೂ ಏನು ಅಂದ್ರೆ, ಇದು ರವಿಚಂದ್ರನ್ ಅವರ ಸಿನಿಮಾದ ಹಾಡು. ಎರಡನೇ ಕ್ಲೂ, ಈ ಹಾಡನ್ನ ಹಾಡಿದವ್ರಿಗೆ ದ ಲಿಟಲ್ ನೈಟಿಂಗೇಲ್ ಆಫ್ ಸೌತ್ ಇಂಡಿಯಾ ಅಂತ ಬಿರಿದಿದೆ. ರವಿಚಂದ್ರನ್ ಹಾಡು ಹಾಡಿರೋದು ದ ಲಿಟಲ್ ನೈಟಿಂಗೇಲ್ ಆಫ್ ಸೌತ್ ಇಂಡಿಯಾ. ಗೆಸ್ ಮಾಡಿ

0: ಹೊಂಬಸ್ಸಿಲಿನ ಮೊದಲನೇ ಹಾಟ್ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಯಾರು ರೆಡಿ ಆಗಿದ್ದಾರೆ, ಯಾರು ಕಾಲ್ ಮಾಡಿದ್ದಾರೆ ಮಾತಾಡ್ಸೋಣ. ನಮಸ್ಕಾರ, ಕೇಳಿಸ್ತಾ ಇದೆಯಾ? ಎಲ್ಲಿಂದ ಮಾತಾಡ್ತಾ ಇರೋದು?
1: ಪದ್ಮಶ್ರೀ ಸರ್, ರಾಮಚಂದ್ರಪುರದಿಂದ.
0: ಏನ್ ಮಾಡ್ಕೊಂಡಿದ್ರಿ, ಆರಾಮಾಗಿದ್ದೀರಾ?
1: ಆರಾಮ್ ಸರ್, ನೀವು?
0: ನಾನ್ ಸಖತ್ ಆಗಿದ್ದೀನಿ. ಏನ್ ಊಟ ಮಾಡಿದ್ರಿ?
1: ಅನ್ನ ಸಾಂಬಾರ್ ಸರ್.
0: ಏನ್ ಸಾಂಬಾರು?
1: ತರಕಾರಿ.
0: ತರಕಾರಿ ಸಾರು. ಎಸ್, ನಮ್ಮ ಸಾಲುಗಳಿಗೆ ಯಾವ ಹಾಡು ಅಂತ ಗೊತ್ತಾಯ್ತಾ? ಉತ್ತರ ಗೊತ್ತಾಯ್ತಾ?
1: ಗೊತ್ತಾಯ್ತು ಸರ್, ಯುವಾದ ಚಿತ್ರದ್ದು. ನನ್ನಾಣೆ ಮರೆಯೋಲ್ಲ.
0: ನಾನೇ ಬಿಟ್ಬಿಟ್ರಲ್ಲ ಅದರಲ್ಲಿ.
1: ಆ ಸರ್,
0: ನಾನಣ್ಣಾಣೆಗೂ ಅನ್ನೋದನ್ನೇ ಬಿಟ್ಬಿಟ್ರಲ್ಲ, ನಾನೇ ಬಿಟ್ಬಿಟ್ರಿ ಎಂದೆ.
1: ಹೌದು ಹೌದು ಸರ್, ಹೌದು ಸರ್.
0: ಯಾಕೆ ಯಾಕೆ ಈ ತರ ಬಿಡೋದು ಹೇಳಿ, ನಾ ಏನ್ ಮಾಡಿತ್ತು ನಿಮಗೆ? ಈಗ ನಾನನ್ನ ಕೇಳ್ತಾ ಇದ್ದೆ, ನನ್ನ ಯಾಕೆ ಬಿಟ್ರು ಪದ್ಮಶ್ರೀ ಅವರು, ಕೇಳು ಮಂಜುನಾಥ್ ಅಂತ. ಓಕೆ, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸರ್.
0: ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಕಾಲ್ ಮಾಡ್ತಾ ಇರಿ. ಎಸ್, ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಉತ್ತರಗಳನ್ನ ಕಳ್ಸಿಕೊಡಿದ್ದಾರೆ ಒಂಚೂರು ನೋಡೋಣ. ಜಗದಾಂಬಿಕಾ ಹಂಸವೇಣಿ ಅವರು ಸರಿಯಾಗಿ ಮಾಡಿದ್ದಾರೆ, ಬಸವರಾಜ್ ಚಿತ್ರದುರ್ಗದಿಂದ. ಗದ್ಯ ರೂಪದಲ್ಲಿ ಹೇಳೋ ಬದಲು ಸ್ವಲ್ಪ ರಾಗವಾಗಿ ಹಾಡಿ ನೋಡೋಣ. ಕಣ್ಣು ಹಿಡಿತೀವಿ ಅಂತಾದ್ರೆ ಹರೀಶ್ ಮಲ್ಲೇಶ್ವರದಿಂದ, ನೋ ವೇ ಚಾನ್ಸ್ ಇಲ್ಲ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಗೆಸ್ ಮಾಡಿದ್ದಾರೆ. ಬಿಳೆವಾವಿಯಿಂದ ಮಂಜುನಾಥ್ ಇಂದರ್ಗೆ ಅವರ ಉತ್ತರ ಸರಿಯಾಗಿದೆ. ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಮಂಡಿಕಲ್ಲಿಂದ ಕೃಪಾ ಉಮೇಶ್ವರ್ ಉತ್ತರ ಕೂಡ ಸರಿಯಾಗಿದೆ.

ಲೇಟ್ ಆಗಿ ಅಟೆಂಡೆನ್ಸ್ ನ ಮಾರ್ಕ್ ಮಾಡ್ತಾ ಇದ್ರಿ, ನನ್ನ ಅಟೆಂಡೆನ್ಸ್ ನ ಕನ್ಸಿಡರ್ ಮಾಡಿ ಅಂತ ಡೇವಿಡ್ ನೋಬಲ್ ಅವರು ಮುನ್ರಾಬಾದ್ ಡ್ಯಾಮ್ ನಿಂದ ಹೇಳ್ತಾ ಇದಾರೆ. ಪರವಾಗಿಲ್ಲ ಡೇವಿಡ್ ಅವರೇ, ನಿಮ್ಮ ಅಟೆಂಡೆನ್ಸ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದು ಯುಗಾದಿ ಚಿತ್ರದ ನಾ ನನ್ನಾಣೆಗೂ ಮರೆಯೋಲ್ಲ ನಿನ್ನಿ ಪ್ರೀತಿಯ ಹಾಡಿನ ಸಾಲುಗಳಾಗಿತ್ತು. ಚಿತ್ರ ಅವರು ಹಾಡಿರೋದು ರವಿಚಂದ್ರನ್ ಅವರ ಸಿನಿಮಾ. ಈಗ ಮುಂದಿನ ಹಾಡು, ಮುಂದಿನ ಹಾಡಿನ ಸಾಲುಗಳು ಸ್ವಲ್ಪ ಟ್ರಿಕ್ ಇದೆ, ಈಸಿಯಾಗಿ ನೀವು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ನೀವು ಬೇಗ ಕಂಡುಹಿಡಿಬಹುದು, ನನಗೆ ಸರ್ಪ್ರೈಸ್ ಆಗಬಹುದು. ಸೊ ಸಾಲುಗಳು ಹೀಗಿದೆ: ನೂರೆಂಟು ರೀತಿಯ ನೆನಪಿನ ಬಳ್ಳಿ ಮೆಲ್ಲಗೆ ಮೂಡಿದೆ ಎದೆಯಲ್ಲಿ. ನೂರೆಂಟು ರೀತಿಯ ನೆನಪಿನ ಬಳ್ಳಿ ಮೆಲ್ಲಗೆ ಮೂಡಿದೆ ಎದೆಯಲ್ಲಿ. ಕ್ಲೂ ಕೊಟ್ಬಿಡ್ತೀನಿ ಒಂದು ಸ್ವಲ್ಪ.

ಸ್ವಲ್ಪ 2K ಹಾಡಿದು, ಅಂದರೆ 2000 ನಂತರ ಬಂದಂಥ ಸಿನಿಮಾಗಳ ಹಾಡಿದು. ಹೀರೋಯಿನ್ನು ರಾಧಿಕಾ ಪಂಡಿತ್ತು, ಹೀರೋ ತರುಣ್, ಸಾಹಿತ್ಯ ಬರೆದಿದ್ದು ಜಯಂತ್ ಕಾಯ್ಕಿಣಿಯವರು. ಯಾವ ಹಾಡು ಗೆಸ್ ಮಾಡಿ?

0: ಉತ್ತರ ಏನು ನಮ್ಮ ಸ್ನೇಹಿತರನ್ನ ಕೇಳೋಣ. ನಮಸ್ಕಾರ ನಮಸ್ಕಾರ
1: ನಮಸ್ಕಾರ ನಮಸ್ಕಾರ.
0: ಏನ್ ಸಮಾಚಾರ, ಹೇಗಿದ್ದೀರಾ, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು?
1: ಮಂಡಿಕಲ್ ಕೃಪಾ ಅಂತ.
0: ಮಂಡಿಕಲ್ಲಿಂದ ಕೃಪಾ ಅವರೇ, ಆರಾಮಾ?
1: ಆರಾಮ ಸರ್.
0: ಹೇಗ್ ನಡೀತಾ ಇದೆ? ಓ ಸಖತ್ ಆಗಿದ್ದೀನಿ. ಹೇಗಿದೆ ಹಬ್ಬದ ಪ್ರಿಪರೇಷನ್?
1: ಆರಾಮಾಗಿದ್ದೀರಾ?
0: ಆರಾಮಾಗಿದ್ದೀನಿ,
1: ತುಂಬಾ ಚೆನ್ನಾಗಿ ಬರ್ತಾ ಇದೆ.
0: ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಪ್ರಶ್ನೆಗೆ ಉತ್ತರ
1: ಇದು, ನಾನಿನ್ನ ಹಾಗೆ ಪ್ರೀತಿಸಿಲ್ಲ.
0: ಇನ್ನ ಸ್ಟಾರ್ಟಿಂಗ್ ಲೈನ್ ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದ್ ಲೈನ್ ಇದೆ.
1: ಹಲೋ,
0: ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ?
1: ನಾನಿನ್ನ ಅನೇಕು ಪ್ರೀತಿಸಿಲ್ಲ ಹಾಗೆ ಪ್ರೀತಿಸಿಲ್ಲ ಅಂತ. ಲವ್ ಗುರು ಚಿತ್ರದ್ದು.
0: ಲವ್ ಗುರು ಚಿತ್ರದ್ದು ಓಕೆ, ಬಟ್ ಹಾಡಿನ ಓಪನಿಂಗ್ ಲೈನ್ಸ್ ಬೇಕು ನಮ್ಗೆ. ಗೊತ್ತಾಗಿಲ್ವಾ? ಇಲ್ಲ, ಹುಡುಕ್ತಾ ಇದ್ದೀರಾ? ಹಲೋ, ಕೇಳಿಸ್ತಾ ಇದೆಯಾ?
1: ಹಲೋ,
0: ಕೇಳಿಸ್ತಾ ಇದೆಯಾ?
1: ಯಾರು ಕೂಡ ನಿನ್ನ ಹಾಗೆ ಪ್ರೀತಿಸಿಲ್ಲ.
0: ಎಸ್, ಇವಾಗ ಹೇಳಿ ಎಲ್ಲಿ ಹುಡುಕಿದ್ರಿ ಅಂತ.
1: ಹಲೋ,
0: ಕೇಳಿಸ್ತಾ ಇಲ್ವಾ?
1: ಕೇಳಿಸ್ತಾ ಇಲ್ಲ ಸರ್ ಸರಿಯಾಗಿ.
0: ಹೌದಾ, ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು. ಯಾರೆಲ್ಲ ವಾಟ್ಸಪ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ನೋಡೋಣ. ವಾಟ್ಸಪ್ ಅಲ್ಲಿ ಉತ್ತರ ಕೊಟ್ಟಿರೋದು ಯಾರು ಯಾರು ಯಾರು ಯಾರು ಅಂತ ನೋಡೋದಾದ್ರೆ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ ಉತ್ತರ ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಸುನಂದ ಸ್ಕಂದ ಲೇಔಟ್ನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಕಬಾಡಿ ವೆಂಕಟೇಶ್ ಅವರು ಉತ್ತರ ಸರಿಯಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ನಾವು ಈ ದಿನ ಲೆಕ್ಕಕ್ಕೆ ಉಂಟು ಆದ್ರೆ ಆಟಕ್ಕಿಲ್ಲ ಅಂತ ದೇವಿ ಸಿಂಗ್ ಅವರು ಚಾಮರಾಜಪೇಟೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ರನ್ನಿಂಗ್ ಫ್ರಮ್ 435 ಅವರ ಉತ್ತರ ಕೂಡ ಕರೆಕ್ಟ್ ಆಗಿದೆ. ಜಿಎಸ್ ಚಂದನ ಚಿತ್ರದುರ್ಗದಿಂದ. ಲಿಂಗದಲ್ಲಿ ಲಿಂಗಪ್ಪ ಅವರ ಉತ್ತರ ಕೂಡ ಕರೆಕ್ಟ್ ಆಗಿದೆ. ಎಸ್, ಇದು ಲವ್ ಗುರು ಚಿತ್ರದ ಯಾರು ಕೂಡ ನನ್ನ ಹೀಗೆ ಪೀಡಿಸಿಲ್ಲ ನಿನ್ನ ಹಾಗೆ ಅನ್ನೋ ಗೀತೆಯಾಗಿತ್ತು. ಉತ್ತರ ಕೊಟ್ಟ ಎಲ್ರಿಗೂ ಕೂಡ ದೊಡ್ಡ ಕಂಗ್ರಾಚುಲೇಷನ್ಸ್, ಹಾಗೆ ಚಪ್ಪಾಳೆ ಶಿಳ್ಳೆಗಳು.
2: ಮುಂಬೆಳಗನೆ ಸರ ನಗೆಮೊಗವ ಹೊತ್ತಾಗ,
3: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
4: ಎದೆ ತುಂಬಿ ಹಾಡಿದೆನು ಬಂದು ನಾನು,
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
3: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
5: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗೆ,
2: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
3: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ.
3: ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು. ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು. ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು. ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ. ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ. ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ. ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ಹೋಮ್ ಬಿಸಿಲನ್ನ ಮುಂದುವರಿಸೋಣ. ಹೋಮ್ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಯ್ ಮಂಜುನಾಥ್. ಮುಂದಿನ ಪ್ರಶ್ನೆಯ ಹಾಡಿನ ಸಾಲುಗಳು ಹೇಗಿದೆ? ಸಂದೇಹಾನೇ ಸುಳಿಯದಂತೆ ಹೊಸ ಸೂತ್ರ ಹುಸಿ ಪಾತ್ರ. ಸಂದೇಹಾನೇ ಸುಳಿಯದಂತೆ ಹೊಸ ಸೂತ್ರ ಹುಸಿ ಪಾತ್ರ. ಹಾಡಿರೋದು ಎಸ್ ಪಿ ಬಿ ಅವರು. ಇದು ಕ್ಲೂ ನಂಬರ್ ಒನ್. ಕ್ಲೂ ನಂಬರ್ ಟೂ, ಈ ಸಿನಿಮಾದ ಟೈಟಲು ಒಂದು ಹೂವಿನ ಹೆಸರು. ಗೆಸ್ ಮಾಡಿ ಉತ್ತರನ ವಾಟ್ಸ್ಆಪ್ ಸಂಖ್ಯೆ 9408090010013 ಉತ್ತರಗಳು ಬರಲಿ. ಕರೆ ಮಾಡಿ ಉತ್ತರ ಕೊಡೋದಾದ್ರೆ ದೂರವಾಣಿ ಸಂಖ್ಯೆ 0802228012206ಕ್ಕೆ ಕರೆ ಮಾಡಿ.

ಸಂದೇಹನೇ ಸುಡಿಯದಂತೆ ಹೊಸ ಸೂತ್ರ ಹುಸಿ ಪಾತ್ರ ಯಾವ ಹಾಡಲ್ಲಿ ಬರುತ್ತೆ ಅಂತ ಕೇಳಿದ್ದೆ. ಇದು ಆಕಾಶವಾಣಿ ಫಿಲ್ಮ್ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ನಾನು ನಿಮ್ಮ ಆರ್ಜೆ ಮಂಜುನಾಥ್. ಯಾರು ಕಾಲ್ ಮಾಡಿದ್ದಾರೆ, ಯಾರು ಉತ್ತರ ಕೊಡ್ತಾರೆ ಕೇಳೋಣ. ನಮಸ್ಕಾರ. ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಕರೆ ಕಟ್ಟಾಗಿರಬಹುದು. ವಾಟ್ಸ್ಆಪ್ ಅಲ್ಲಿ ಉತ್ತರಗಳನ್ನ ಕಳ್ಸಿಕೊಂಡಿದ್ದಾರೆ ಒಂದಷ್ಟು ಜನ. ಯಾರ ಉತ್ತರ ಸರಿಯಾಗಿದೆ ಅಂತ ನೋಡೋಣ. ಜಗದಾಂಬಿಕಾ ಹಂಸವೇಣಿ ಅವರು ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಸಂತೋಷ್ ದಾಸ್ ಕೆಂಗೇರಿಯಿಂದ ಇವರ ಉತ್ತರ ಸರಿಯಾಗಿದೆ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ. ಸುಬ್ರಹ್ಮಣ್ಯ ಜಯಂತರ ಉತ್ತರ ಕರೆಕ್ಟ್ ಆಗಿದೆ. ಮಣಿಕಂಠ ದಾವಣಗೆರೆಯಿಂದ. ಅರ್ಪಿತಾ ಬೆಂಗಳೂರಿನಿಂದ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ. ಇವರ ಉತ್ತರ ಕೂಡ ಕರೆಕ್ಟ್ ಆಗಿತ್ತು. ಓಮಲ್ಲಿಗೆ ಸಿನಿಮಾದ ಮುದ್ದಾದ ಬಲೆಹೆಣೆದ ಅನ್ನೋ ಹಾಡಾಗಿತ್ತು ಇದು. ಸುಪ್ರೀತಾ ದಯಾನಂದ ಅವರು ಕೂಡ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ. ಕಮಲಾ ಸುಮಿತ್ರ ಕೆಂಪರಾಜ್ RHCH ಬಡಾವಣೆಯಿಂದ. ಕುಮಾರ್ ಬಂಗಾರಿ ಬೆಂಗಳೂರು ಅವರು ಕೂಡ ಉತ್ತರ ಕರೆಕ್ಟ್ ಆಗಿದೆ. ಹಾಗೆ ಪದ್ಮಶ್ರೀ ಕುಟುಂಬದಿಂದ ಬೆಂಗಳೂರಿನಿಂದ ಇವರ ಉತ್ತರ ಕೂಡ ಕರೆಕ್ಟ್ ಆಗಿದೆ. ಉತ್ತರ ಗೊತ್ತಾಯ್ತಲ್ಲ, SPB ಅವರು ಹಾಡಿರುವಂತಹ ಮುದ್ದಾದ ಬಲೆಹೆಣದ ಹುಡುಗಿಯ ಒಳಕರೆದ ಓಮಲ್ಲಿಗೆ ಸಿನಿಮಾದ ಗೀತೆ ಇದಾಗಿತ್ತು. ಈಗ ಮುಂದಿನ ಪ್ರಶ್ನೆ ಏನು, ಮುಂದಿನ ಸಾಲಗಳು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ರೆ ಹೇಳ್ತೀನಿ. ಸಾಲಗಳು ಹೀಗಿದೆ. ತುಂಬಿ ಹೋಯಿತೀಗಲೇ ನನ್ನ ದಿನಚರಿ, ಎಲ್ಲ ಪುಟದಲ್ಲೂ ಅವಳದೇ ವೈಖರಿ. ತುಂಬಿ ಹೋಯಿತೀಗ ನನ್ನ ದಿನಚರಿ, ಎಲ್ಲ ಪುಟದಲ್ಲೂ ಅವಳದೇ ವೈಖರಿ. ಕ್ಲೂಸ್ ಬೇಕಾ? ಸಾಹಿತ್ಯ ಬರೆದಿರೋದು ಜೈನ್ ಕಾಯ್ಕಿಣಿ ಅವರು, ಸಂಗೀತ ಮನೋಮೂರ್ತಿ ಅವರದ್ದು. ಹೀರೋ ಯಾರು ಅಂತ ಯೋಚನೆ ಮಾಡ್ತಾ ಇದ್ರೆ ಹೀರೋ ಕಿರಣ್ ಅವರು. ಸಾಲುಗಳು ಮತ್ತೊಮ್ಮೆ. ತುಂಬಿ ಹೋಯಿತೀಗ ನನ್ನ ದಿನಚರಿ, ಎಲ್ಲ ಪುಟದಲ್ಲೂ ಅವಳದೇ ವೈಖರಿ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಸಮಯ 3:46, ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳ್ಸಿಕೊಡಿದ್ದಾರೆ ನೋಡೋಣ. ಸ್ನೇಹಿತರೊಬ್ರು ನಾನೇನ್ ಲೈನ್ಸ್ ಹೇಳಿದ್ದೀನಿ ಅದೇ ಲೈನ್ಸ್ ನನಗೆ ಕಳ್ಸಿಕೊಡಿದ್ದಾರೆ. ವಾಹ್, ಸೂಪರ್ ಸರ್. ರಾಯಚೂರು ಜಿಲ್ಲೆಯಿಂದ ಪಂದ್ಯಾನ ಗ್ರಾಮದಿಂದ ಯಾದವ್ ಅವರು ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ವಾಣಿಶ್ರೀ ಅವರ ಉತ್ತರ ಕೂಡ ಕರೆಕ್ಟ್ ಆಗಿದೆ ಧಾರವಾಡದಿಂದ. ಮಹಾರಾಷ್ಟ್ರದಿಂದ ಇಚಲಕರಂಜಿಯಿಂದ ಯಶೋಧ ಅವರು ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಗೋವಿಂದ ಮೆನನ್ ಕೋಲಾರದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಎಸ್ಎಂ ಶೋಭಾ ಹಾಸನದಿಂದ, ಅರ್ಪಿತಾ ಬೆಂಗಳೂರಿನಿಂದ, ಸುಷ್ಮಿತಾ ವಿಜಯನಗರದಿಂದ, ಬಿಂದು ಪ್ರಕಾಶ್ ಸುಧಾ ಬೂದಿಹಾಳ್ನಿಂದ, ಪೂರ್ಣಿಮಾ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ, ಸಂತೋಷ್ ದಾಸ್ ಕೆಂಗೇರಿಯಿಂದ. ಈ ಎಲ್ಲರ ಉತ್ತರ ಸರಿಯಾಗಿದೆ. ತುಂಬಿ ಹೋಯಿತೀಗ ನನ್ನ ದಿನಚರಿ, ಎಲ್ಲ ಪುಟದಲ್ಲೂ ಅವಳದೇ ವೈಖರಿ. ಇದು ಯಾವ ಹಾಡು ಅಂತ ಕೇಳಿದೆ? ಇದು ಹಾಗೆ ಸುಮ್ಮನೆ ಮಾಯವಾಗಿದೆ ಮನಸ್ಸು ಅನ್ನೋ ಗೀತೆ ಇದಾಗಿತ್ತು. ಯಾವ ಚಿತ್ರದು? ಸೇಮ್ ಹಾಗೆ ಸುಮ್ಮನೆ ಚಿತ್ರದ ಗೀತೆ. ಲತಾ ವಿನಯ್ ಅವರು ಚಿತ್ರದುರ್ಗದಿಂದ, ಅವರು ಕೂಡ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ.

ಈಗ ಅದೇ ಗೀತೆ ನಿಮಗೋಸ್ಕರ ಮುಡಿ ಬರ್ತಾ ಇದೆ. ಬಟ್ ಬಿಫೋರ್ ದಟ್, ಮುಂದಿನ ಹಾಡು ಯಾವುದು, ಮುಂದಿನ ಸಾಲುಗಳೇನು ಅಂತ ಗೊತ್ತಾಗಬೇಕು ಅಲ್ವಾ? ಸಾಲುಗಳು ಹೀಗಿದೆ: ನಿನ್ನಿಂದ ತುಂಬ ದೂರ ಇರಲಾದೆನು, ಹಾಗಂತ ಕಣ್ಣ ಮುಂದೆ ಬರಲಾದೆನು. ನಿನ್ನಿಂದ ತುಂಬ ದೂರ ಇರಲಾರೆನು, ಹಾಗಂತ ಕಣ್ಣ ಮುಂದೆ ಬರಲಾರೆನು. ಯಾವ ಹಾಡು, ಗೆಸ್ ಮಾಡಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು,
4: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
5: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
6: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
5: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
7: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
6: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
8: ನಮ್ಮ ಜೀವ ಜೀವ ಒಂದೇ ಜೀವ, 100 ಜನ್ಮಕ್ಕೂ.
5: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
6: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
5: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡಿದಾದ್ರೆ ಪೂರ್ಣಿಮಾರ ಉತ್ತರ ಕರೆಕ್ಟ್ ಆಗಿದೆ. ರಾಜ್ಕುಮಾರ್ ಕಾತರಕಿ, ಕೆ ಎಚ್ ಪಿ ಕಾಲೋನಿಯಿಂದ ಬಿ ಕೆ ಶಿವಕುಮಾರ್ ಅವರ ಉತ್ತರ ಕರೆಕ್ಟ್ ಆಗಿದೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಕಬಾಡಿ ವೆಂಕಟೇಶ್ ಅವರ ಉತ್ತರ ಕರೆಕ್ಟ್ ಆಗಿದೆ. ಯಾದವ್ ರಾವ್ ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಜಾನು ನೆಲಮಂಗಲದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ನಿತ್ಯಾ ನೆಲಮಂಗಲದಿಂದ, ಜಗದಾಂಬಿಕಾ ಹಂಸವೇಣಿ ಹಾಗೆ ಜಯಂತ್ ಸುಬ್ರಹ್ಮಣ್ಯ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ. ಈ ಎಲ್ಲರ ಉತ್ತರ ಕರೆಕ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿತ್ತು ನೀವೇ ಹೇಳಿದಿರಾ, ನಿನ್ನಿಂದ ತುಂಬಾ ದೂರ ಇರಲಾದೆನು ಹಾಗಂತ ಕಣ್ಣ ಮುಂದೆ ಬರಲಾದೆನು. ಯಾವ ಸಿನಿಮಾದ ಹಾಡು ಇದು ಅಂತ ಯೋಚನೆ ಮಾಡ್ತಾ ಇದ್ರ. ಈ ಹಾಡನ್ನ ಹಾಡಿದ್ದು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು. ಇದು ಆಟ ಸಿನಿಮಾದ ಗೀತೆಯಾಗಿತ್ತು. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಾಧು ಕೋಕಿಲಾ.

0: ಸಾರ್ವಜನಿಕರಿಗಾಗಿ
1: ಸೇವಾ ನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಸಮಯ 4:01 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಸತಿ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಈಗ ಮಿಕ್ಸ್ಡ್ ಮೆಲೋಡಿಯನ್ನ ಶುರು ಮಾಡೋಣ. ಮಿಕ್ಸ್ಡ್ ಮೆಲೋಡಿಯಲ್ಲಿ ಒಂದು ವಿಚಾರದ ಕುರಿತಾಗಿ ಮಾತಾಡೋಣ. ಏನು ಅಂದ್ರೆ, ನಾನ್ ಜಾಸ್ತಿ ಮಾತಾಡಕ್ ಹೋಗಲ್ಲ, ನಿಮ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಇನ್ನೇನು, ಗಣೇಶ ಹಬ್ಬ ಬಂದೇ ಬಿಡ್ತು, ಗೌರಿ ಹಬ್ಬ ಬಂದೇ ಬಿಡ್ತು, ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ, ಫುಲ್ಲು ಝಗಮಗ ಅಂತ ರಸ್ತೆಗಳು ಕಂಗೊಳಿಸ್ತಾ ಇದೆ, ಅಷ್ಟೇ ರಶ್ ಆಗಿದೆ, ಎಲ್ಲ ಕಡೆ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಗಣೇಶನ ಮೂರ್ತಿಗಳಂತೂ ಕಣ್ಣಿಗೆ ನೋಡ್ತಾ ಇದ್ರೆ ಆಹಾ, ಮೂರ್ತಿ ನೋಡ್ತಾ ಇದ್ರೆ ವಾ ಫೀಲ್ ಕೊಡ್ತಾ ಇದೆ. ಸೊ ಗಣೇಶ ಹಬ್ಬದ ಪ್ರಿಪ್ರೇಷನ್ಸು ಹೇಗಿದೆ ನಿಮ್ಮ ಮನೆಯಲ್ಲಿ ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ಕರೆ ಮಾಡಿ, ಕರೆ ಮಾಡೋಕ್ಕಾಗಿರೋ ಸಂಖ್ಯೆ 0802-2212-2106 ಕರೆ ಮಾಡಿ ಮಾತಾಡಿ. ನಿಮ್ಮ ಮನೇಲಿ ಗಣೇಶ ಕೂರಿಸ್ತಾ ಇದ್ರೆ, ಅಥವಾ ನಿಮ್ಮ ಏರಿಯಾದಲ್ಲಿ ಕೂರಿಸ್ತಾ ಇದ್ದೀರಾ, ನಿಮ್ಮ ಬಿಲ್ಡಿಂಗಲ್ಲಿ ಕೂರಿಸ್ತಾ ಇದ್ದೀರಾ, ನಿಮ್ಮ ಅಪಾರ್ಟ್ಮೆಂಟಲ್ಲಿ ಕೂರಿಸ್ತಾ ಇದ್ದೀರಾ, ಹೇಗಿದೆ ಸೆಲೆಬ್ರೇಷನ್, ಹೇಗಿದೆ ಪ್ರಿಪ್ರೇಷನ್ ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ಕೇಳ್ತಾ ಇರಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್, ಇದು ಆಕಾಶವಾಣಿ ಫಿಲ್ಮ್ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

0: ನೆಕ್ಸ್ಟ್ ಮೆಲೋಡೀಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಅಲ್ಲಿ ಯಾರು ಕಾಲ್ ಮಾಡಿದರೆ ಮಾತಾಡ್ಸೋಣ. ನಮಸ್ಕಾರ. ಓ, ಅನ್ಫಾರ್ಚುನೇಟ್ಲಿ ಲೈನು ಕಟ್ ಆಗಿದೆ. ಪ್ರಕಾಶ್ ಅವರು ಬೆಂಗಳೂರಿಂದ ಸರ್, ಈಗಾಗಲೇ ಏ ಒಂದು ಕಾಲ್ ಬರ್ತಾ ಇದೆ, ಮಾತಾಡ್ಸಿಬಿಡೋಣ. ಹಲೋ
1: ಹಲೋ,
0: ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಹಲೋ, ನಮಸ್ಕಾರ. ಬಹುಶಃ ಇವ್ರಿಗೂ ಕೂಡ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಸಂದೇಶಗಳು ಬಂದಿದೆ. ಪ್ರಕಾಶ್ ಅವರು ಬೆಂಗಳೂರಿಂದ ಹೇಳ್ತಾ ಇದಾರೆ, ಸರ್ ಈಗ ಆಲ್ರೆಡಿ ನಮ್ಮ ಮನೆಗೆ ನೆಂಟರುಗಳು ಬಂದಿದ್ದಾರೆ, ಕರ್ಜಿಕಾಯಿ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡ್ತಾ ಇದಾರೆ. ನಾನು ಏನು ಹೋಗ್ತಾ ಬರ್ತಾ ಕೈಗೊಂದು ಬಾಯಿಗೊಂದು ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿ ಟೇಸ್ಟಿಯಾಗಿ ಮಾಡಿದ್ದಾರೆ ಸರ್, ನಿಮಗೂ ಕೂಡ ಕಳಿಸ್ಕೊಡ್ಲ ಅಂತ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಹಬ್ಬದ ಅಪ್ಡೇಟ್ಸ್ ಏನಿದೆ, ಹೇಗೆ ನಡೀತಾ ಇದೆ ಹಬ್ಬದ ಪ್ರಿಪ್ರೇಷನ್ಸು, ನೀವು ಕೂಡ ಮನೇಲಿ ಗಣೇಶ ಕೂರಿಸ್ತೀರಾ, ಹೇಗೆ ನಿಮ್ಮ ಏರಿಯಾದಲ್ಲಿ ಕೂರಿಸ್ತಾರಾ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಾಲ್ ಮಾಡಿ ಕಾಲ್ ಮಾಡಬೇಕಾಗಿರುವಂಥ ನಂಬರ್ 0802221 0602 8120206K. ಕರೆ ಮಾಡಿ ನಿಮ್ಮ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ.

0: ಮೆಲೋಡಿಸ್ನಲ್ಲಿ ಸಾಕ್ತಾ ಇದ್ವಿ. ಮತ್ತೊಬ್ಬ ಸ್ನೇಹಿತರು ಕಾಲ್ ಮಾಡಿದ್ದಾರೆ, ಹೋಪ್ಫುಲಿ ಕನೆಕ್ಟ್ ಆಗತ್ತಲ್ಲ ಏನು ಅಂತ ಅನ್ಕೊಂಡಿದೀನಿ. ಮಾತಾಡ್ಸೋಣ. ನಮಸ್ಕಾರ, ಕೇಳಿಸ್ತಿದ್ಯಾ? ಹಲೋ, ನಾನು ಮಾತಾಡೋದು ಕೇಳಿಸ್ತಾ ಇದೀನಿ ನಿಮ್ಗೆ? ಹಲೋ, ಕೇಳಿಸ್ತಾ ಇದೀಯಾ ಮಾತಾಡೋದು? ನಮಸ್ತೆ, ನಾನು ಮಾತಾಡಿದ ನಿಮ್ಗೆ ಕೇಳಿಸ್ತಾ ಇಲ್ವಾ?
1: ಹಲೋ,
0: ಕೇಳಿಸ್ತಾ ಇದೆಯಾ ಮಾತಾಡೋದು? ಇವರ ಕರೆ ಕೂಡ ಕನೆಕ್ಟ್ ಆಗಲಿಲ್ಲ ಸರಿಯಾಗಿ. ಮತ್ತೊಂದಷ್ಟು ಸಂದೇಶ ಬಂದಿದೆ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನು ಶಬ್ಬೀರ್ ಬನಹಟ್ಟಿಯಿಂದ. ನಮ್ಮ ಏರಿಯಾದಲ್ಲಿ ಮಹಾಲಿಂಗಪುರದಲ್ಲಿ ಎಲ್ಲರೂ ಸಖತ್ತಾಗಿ ಧಾಮ್ ಧೂಮ್ ಅಂತ ಹುಡುಗರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಗಣೇಶ ತರೋದಕ್ಕೆ ರೆಡಿ ಆಗಿದ್ದಾರೆ. ಫುಲ್ಲು ಜಗಮಗಿಸ್ತಾ ಇದೆ ನಮ್ಮ ಏರಿಯಾ ರೋಡ್ಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ, ನೀವು ಕೂಡ ಸಂದೇಶಗಳನ್ನ ಕಳಿಸ್ಕೊಡ್ಬಹುದು. ನಿಮ್ಮ ಗಣೇಶ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಅಂತ ಹೇಳಿ. ವಾಟ್ಸಪ್ ಸಂಖ್ಯೆ 9484901013 ಕೇಳ್ತಾರೆ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು 101.3 FM.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
2: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಮಿಕ್ಸ್ ಮೆಲೋಡೀಸ್ ನಲ್ಲಿ ಬ್ಯೂಟಿಫುಲ್ ಹಾಡುಗಳನ್ನ ಕೇಳ್ತಾ ಇದೀವಿ, ಪಾಪ್ ಮ್ಯೂಸಿಕ್ ಹೇಳ್ತಾ ಇದೀವಿ, ರಾಕ್ ಮ್ಯೂಸಿಕ್ ಹೇಳ್ತಾ ಇದೀವಿ, ಬ್ಯೂಟಿಫುಲ್ ಮೆಲೋಡಿ ಹಾಡುಗಳನ್ನ ಕೂಡ ಕೇಳ್ತಾ ಇದೀವಿ. ದಟ್ ಇಸ್ ವೈ ಇಟ್ ಇಸ್ ಮಿಕ್ಸ್ಡ್ ಮೆಲೋಡಿ. ನಮಸ್ಕಾರ.
1: ಹಲೋ ಸರ್, ನಮಸ್ತೆ.
0: ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್?
1: ಸ್ವಲ್ಪ ಸ್ಲೋ ಆಗಿ ಕೇಳಿಸ್ತಾ ಇದೆ ಸರ್.
0: ಇವಾಗ ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ ಸರ್.
0: ಎಸ್, ಎಲ್ಲಿಂದ ಮಾತಾಡ್ತಾ ಇರತ್ತಾವೋ?
1: ಸರ್, ಕೊಪ್ಪಳ ಜಿಲ್ಲೆ ಮಂಗಳೂರಿನಿಂದ ಮಂಗಳೇಶ ಸ್ವಾಮಿ.
0: ಮಂಗಳೇಶ ಸ್ವಾಮಿ ಅವರೇ, ಆರಾಮಾಗಿದ್ದೀರಾ?
1: ಆರಾಮಿ ಇದ್ದೀವಿ ಸರ್. ನೀವು ಚೆನ್ನಾಗಿದ್ದೀರಲ್ವ?
0: ನಾನ್ ಸಖದಾಗಿದ್ದೀನಿ. ಹಬ್ಬದ ಪ್ರಿಪರೇಷನ್ಸ್ ಹೇಗಿದೆ?
1: ಹಬ್ಬ ತುಂಬಾ ಸಡಗರದಿಂದ ಮಾಡ್ತಾ ಇದ್ವಿ ಸರ್, ಎಲ್ಲಾ ಸ್ನೇಹಿತರೆಲ್ಲರೂ ಸೇರಿ. ಒಂದು ಗಣಪನ್ನು ಆರ್ಡರ್ ಮಾಡಿದ್ದಾಯ್ತು ಇವಾಗಲೇ.
0: ಎಷ್ಟಡಿ ಗಣಪ?
1: ಇನ್ನೇನು ಎರಡೇ ದಿನ, ಒಂದೇ ದಿನ, ನಾಳೆ ಒಂದೇ ದಿವಸ ಕಾಯ್ದುಬಿಟ್ರೆ ನಾಡ್ದೇನೆ ನಮ್ಮ ಓಣಿಯಲ್ಲಿ ಒಬ್ಬ ಗಣಪ.
0: ಓಕೆ ಓಕೆ. ಎಷ್ಟಡಿ ಗಣಪನ ಆರ್ಡರ್ ಮಾಡಿದಿರಾ?
1: ಸಾಧಾರಣ ಸಿಂಪಲ್ ಆಗಿ 3 ಅಡಿ ಗಣಪನ ಆರ್ಡರ್ ಮಾಡಿದ್ವಿ ಸರ್.
0: 3 ಅಡಿ ಮಣ್ಣಿಂದ ಅಥವಾ ಪೇಂಟೆಡ್ ಮಾಡಿದಿರಾ?
1: ಇಲ್ಲ ಸರ್, ಮಣ್ಣಿಂದು.
0: ವೆರಿ ಗುಡ್. ನಮ್ಮ ಪರಿಸರ ಒಳ್ಳೆ
1: ಗಣಪನೇ ಆರ್ಡರ್ ಮಾಡಿದ್ದೇವೆ. ಅದೇ ಗಣಪನ ವಿಸರ್ಜನೆ ಮಾಡಿದ ನಂತರ ಆ ಮಣ್ಣನ್ನು ಹಾಗೆ ಅದರಲ್ಲಿ ಒಂದು ಸಸಿ ನೆಟ್ಟು ಆ ಸಸಿಯನ್ನು ನಮ್ಮ ನೆನಪಿಗೋಸ್ಕರ ಅದನ್ನ ಸಸಿ ಬೆಳೆಸ್ತಾ ಇದ್ದೀವಿ ಸರ್.
0: ಸೂಪರ್ ಸೂಪರ್. ನೋಡಿ, ಎಲ್ಲರೂ ಇದೇ ತರ ಮಣ್ಣಿನ ಗಣಪತಿಯನ್ನ ಕೂರಿಸ್ಬೇಕು ಅಲ್ವಾ?
1: ಹೌದು ಸರ್,
0: ಪರಿಸರಕ್ಕೂ ಕೂಡ ಒಳ್ಳೇದಾಗುತ್ತೆ.
1: ಪರಿಸರ ನಮ್ಮ ದೇಹದ ಒಂದು ಭಾಗ ಇದ್ಗತಿ.
0: ಸತ್ಯ ಸತ್ಯ.
1: ಪರಿಸರ ಉಳಿಸ್ಬೇಕಲ್ಲ ಸರ್. ಅದಕ್ಕೋಸ್ಕರ ಮಣ್ಣಿಂದ ಗಣಪನ್ನ ಆರ್ಡರ್ ಮಾಡಿದ್ದೇವೆ ಸರ್.
0: ಓಕೆ ಓಕೆ. ಏನ್ ಸ್ಪೆಷಲ್ ತಿಂಡಿ ಮಾಡಿದಾರೆ ನಿಮ್ಮ ಮನೇಲಿ? ಈಗ ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು ಎಲ್ಲ ಮಾಡ್ತಾರೆ.
1: ಒಬ್ಬಟ್ರಿ ಆಮೇಲೆ
0: ಆಲ್ರೆಡಿ ರೆಡಿ ಆಗೋಯ್ತು.
1: ಏನೇನೋ ವಿಧ ವಿಧವಾದ ಮಹಿಳೆಯರೆಲ್ಲ ಮಾಡ್ತಾ ಇದ್ದಾರೆ, ಹುಡುಗರೆಲ್ಲ ತಯಾರಿಯಲ್ಲಿದ್ದಾರೆ.
0: ಓಕೆ, ಆಲ್ರೆಡಿ ರೆಡಿ ಆಗ್ತಾ ಇದೆ ಎಲ್ಲ?
1: ಅಲ್ಲೇ ಆಲ್ರೆಡಿ ರೆಡಿ ಆಗ್ತಾ ಇದೆ. ಇನ್ನೇನು ಊರಲ್ಲಿ ಇದು ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಗಣಪನ ಕೂಡಿಸ್ತಿದ್ದಾರೆ, ಹಿಂದೂ ಮಹಾಮಂಡಳಿ ಗಣಪ ಅಂತ ಹೇಳಿ 11 ಅಡಿ ಗಣಪನ ಮಾಡ್ತಾ ಇದ್ದಾರೆ.
0: ಓಕೆ ಓಕೆ.
1: ನಮ್ಮ ಹುಡುಗರಿಗೋಸ್ಕರ ನಾನೇ ಸ್ವತಃ ದುಡ್ಡಾಕಿ ನಾನೇ ಕೊಡಿಸಿದ್ದೇನೆ ಸರ್.
0: 3 ಅಡಿ
1: ಗಣಪನ ಸಡಗರದಿಂದ ಎಲ್ಲರೂ ಸೇರ್ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರನೇ ಮಾಡ್ಲಿ, ಎಂಜಾಯ್ ಮಾಡ್ಲಿ ಅಂತೇಳಿ ಮಾಡ್ತಾ ಇದ್ದೀವಿ ಸರ್.
0: ಸೂಪರ್. ಹಬ್ಬಗಳು ಬರೋದೇ ಎಲ್ಲರನ್ನ ಒಂದಾಗ್ಸೋದಕ್ಕೆ.
1: ಹೌದು ಸರ್, ಹೌದು. ಅದರಲ್ಲಿ ಇದು ಗಣಪತಿ ಹಬ್ಬ ಅಂತಂದ್ರೆ ಎಲ್ಲರಿಗೆ ತುಂಬಾನೇ ಖುಷಿ.
0: ಸತ್ಯ ಸತ್ಯ ಸತ್ಯ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಕಾರ್ಯಕ್ರಮ ಕೇಳ್ತಾ ಇರಿ. ಹ್ಯಾಪಿ ಹಬ್ಬ ನಿಮಗೆ.
1: ಓಕೆ ಸರ್, ನಮ್ಮ ಕಡೆಯಿಂದ ಎಲ್ಲ ನಮ್ಮ ಕೇಳುಗರೆಲ್ಲರಿಗೂ ನಮ್ಮ ಕಡೆಯಿಂದ ಗಣೇಶ ಹಬ್ಬದ ಶುಭಾಶಯಗಳು.
0: ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಹಬ್ಬದ ಪ್ರಿಪರೇಷನ್ಸ್ ಹೇಗಿದೆ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ಕಾಲ್ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತಲ್ಲ, 9048010013 ಒಂದು ವಾಟ್ಸ್ಆಪ್ ನಂಬರ್. ಆದರೆ ಕಾಲ್ ಮಾಡೋದಕ್ಕೆ ನಂಬರು 0802228216.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
3: ಸಮಯ 4:30. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯವೈಶ್ಯ ಮಹಾಸಭಾ. ಪ್ರಾಯೋಜಕರು ಆರ್ಯವೈಶ್ಯ ಮಹಾಸಭಾ.

0: ಸೇವೆಯಲ್ಲಿ
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026
1: ಬನ್ನಿ ಭಾಗವಹಿಸಿ ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರವನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಆರ್ಥಿಕವಾಗಿ ಹಿಂದುಳಿದವರಿಗೆ, ವಿಧವೆಯರಿಗೆ, ಹಿರಿಯ ನಾಗರಿಕರಿಗೆ, ವಿಕಲಾಂಗರಿಗೆ ಮಹಾಸಭಾ ನೀಡುತ್ತಿರುವ ಸೇವೆಗಳ ಬಗ್ಗೆ ಹೇಳಿ ಸರ್.
5: ವಿಧವೆಯರಿಗೆ, ಅಂಗವಿಕಲರಿಗೆ ಈ ಎಲ್ಲ ಸೇವೆಗಳು ಕೂಡ ಬಡತನ ರೇಖೆಗಿಂತ ಕೆಳಗಿರೋಂಥವ್ರನ್ನ ನಾವು ಹುಡುಕಿ ಮಾಡುವಂಥ ಕೆಲಸ. ಒಂದು ಸಲ ಮನುಷ್ಯ ಹುಟ್ಟಿದ ನಂತರದಲ್ಲಿ ಜೀವನದ ಅಂತ್ಯದವರೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಯಾವ್ಯಾವ ಸ್ಟೇಜಲ್ಲಿ ಏನಾಗುತ್ತೆ ಅಂತೇಳಿ ಅವರ ಕಷ್ಟದಲ್ಲಿ ಯಾರಾದೊಬ್ರು ಕೇಳಿಬೇಕು. ದೇವರನ್ನು ನನ್ನಿನ್ನೂ ಕರ್ಕೊಂಡಿಲ್ಲ ಅನ್ನೋ ಯೋಚನೆ ಮಾಡ್ತಾ ಇರ್ತಾರೆ. ದಾಂಪತ್ಯದಲ್ಲಿದ್ದಾಗ ಮನೆಯಲ್ಲಿ ಬಡತನ ಇದ್ದು ದುಡಿಯೋ ಅಂತ ಗಂಡ ಹೋಗ್ಬಿಟ್ರೆ ಹೆಂಗಸನ ಪರಿಸ್ಥಿತಿ ಏನಂತ ಯೋಚನೆ ಮಾಡೋದು. ಹಾಗಂತ ಪೂರ್ತಿ ನಾವೇ ಕೊಟ್ಬಿಡ್ತಿಲ್ಲ, ಕನಿಷ್ಠ ಒಂದು ತೋಟಕ್ಕಾಗಾದ್ರೂ ಮಾಡ್ಬೇಕಲ್ಲ ನಾವು. ಹಾಗಾಗಿ ಯಾರು ವಿಧವಾ ಮಾತೆ ಇದ್ದಾರೆ ಅಂತವ್ರನ್ನ ಹುಡುಕಿ ಪ್ರತಿ ತಿಂಗಳು 1,500 ರೂಪಾಯಿ ರೆಗ್ಯುಲರ್ ಆಗಿ ಅವ್ರ ಬ್ಯಾಂಕ್ ಅಕೌಂಟ್ ಹೋಗ ಮಾಡಿದ್ವಿ. ಈಗ ಸುಮಾರು ಒಂದು 530 ಜನ ವಿಧವೆಯರಿಗೆ ನಮ್ಮ ಸಂಸ್ಥೆಯಿಂದ ಕಳೆದ 7-8 ವರ್ಷಗಳಿಂದ ಕೊಡ್ತಾ ಬರ್ತಾ ಇದ್ದಾರೆ.
4: ಯಾವುದೇ ಸಮುದಾಯದವರು ಅಥವಾ ಆರ್ಯವೈಶ್ಯ ಸಮುದಾಯದವರಿಗೆ ಮಾತ್ರ ಇದೆಯಾ?
5: ಎಲ್ಲಾ ಸಮುದಾಯದವರು ಇದ್ದಾರೆ, ಅಂದ್ರೆ ಸುಮಾರು 70% ಆರ್ಯವೈಶ್ಯ ಸಮುದಾಯದವರು.
4: ಇತರೆ ಸಮಾಜದವರು ಇದ್ರು ಕೂಡ ಅರ್ಜಿಯನ್ನು ಹಾಕಿ ನೀವು ಪರಿಶೀಲನೆ ಮಾಡಿ ಅವರು ಅರ್ಹರಿದ್ದಾರೆ ಅಂತಂದ್ರೆ ಅವ್ರನ್ನ ಪರಿಗಣಿಸ್ತೀರಾ ಸರ್?
5: ಅರ್ಹತೆ ಇಲ್ಲ ಅಂದ್ರೆ ಪಕ್ಕದಲ್ಲಿದ್ರೆ ಅನ್ನು ಕೊಡಕ್ಕಾಗಲ್ಲ, ಅರ್ಹತೆ ಇರಲೇಬೇಕು. ಪರ್ಸನಲ್ ಆಗಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ.
6: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
7: ಏನು ಬ್ಯಾಂಕ್ ತನಕ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ?
8: ಓ ಅದ, ನಾನು ಓದೋದಕ್ಕೆ ನಮ್ಮ ಸಂಸ್ಥೆಯಿಂದ ಹಣದ ಸಹಾಯ ಪಡೆದಿದ್ದೆ. ಇವತ್ತು ನನಗೆ ಒಳ್ಳೆ ಜಾಬು, 2 ಲಕ್ಷ ತಿಂಗಳಿಗೆ ಸಂಬಳ ಬರುತ್ತೆ. ಅವತ್ತು ಎಲ್ಲ ಜವಾಬ್ದಾರಿನ ಆ ಸಂಸ್ಥೆ ತಗೊಂಡಿತ್ತು. ಇವತ್ತು ನಾನು ಸಬಲೀಕರಣ ಹೊಂದಿದೆ, ಹಾಗಾಗಿ ಆ ಸಂಸ್ಥೆಯ ಋಣ ತೀರ್ಸೋಕ್ಕಾಗಲ್ಲ. ಆದರೆ ಅವಶ್ಯಕತೆ ಇರೋ ವಿದ್ಯಾರ್ಥಿಗಳಿಗೆ ನಾನು ಹಣವನ್ನು ಮತ್ತೆ ವಾಪಸ್ ಮಾಡಿದರೆ ಸಹಾಯ ಆಗತ್ತಂತ ಬ್ಯಾಂಕ್ ಅಕೌಂಟಿಗೆ ಹಾಕೋಣ ಅಂತ ಬಂದಿದ್ದೆ.
7: ಓ, ಒಳ್ಳೆ ಕೆಲಸ ಕಣೋ. ಹಾಗಾದರೆ ಇರು, ನನ್ನ ಸೇವಿಂಗ್ಸಲ್ಲೂ ಸ್ವಲ್ಪ ದುಡ್ಡಿದೆ, ಆ ಶಿಕ್ಷಣಕ್ಕೆ ಸಹಾಯ ಮಾಡ್ತಾ ಇರೋ ಸಂಸ್ಥೆಗೆ ಕೊಟ್ಬಿಡು, ಸಹಾಯ ಆಗತ್ತೆ.
8: ಇದು ಸೇವೆ, ಸಮಾಜ ಸೇವೆ, ಶಿಕ್ಷಣ ಸೇವೆ. ಅಂದರೆ
4: ನಿಮ್ಮ ಈ ಒಂದು ಮಹಾಸಭಾದ ಸೇವಾ ಕ್ಷೇತ್ರ ಬರೀ ಕರ್ನಾಟಕಕ್ಕೋ ಅಥವಾ ಬೆಂಗಳೂರಿಗೋ ಅಥವಾ ಭಾರತದಾದ್ಯಂತ ನಿಮ್ಮ ಸೇವೆ ಇದೆಯಾ ಸರ್?
5: ಈಗ ಪ್ರಸ್ತುತ ಕರ್ನಾಟಕ ಇದ್ದೀವಿ ನಾವು. ಮುಂದಿನ ದಿನಗಳಲ್ಲಿ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಬೇಕು ಅಂತಿದೆ. ಸ್ವಲ್ಪ ರೆವಿನ್ಯೂ ಜನರೇಷನ್ ಪ್ಲಾನ್ ಮಾಡಿ ನೆಕ್ಸ್ಟ್ ಏಪ್ರಿಲಿಂದ ಸ್ವಲ್ಪ ಇದನ್ನ ಪಕ್ಕದ ರಾಜ್ಯಗಳಿಗೂ ವಿಸ್ತರಣೆ ಮಾಡೋಣ ಅಂತ ಒಂದು ಆಲೋಚನೆ ಮಾಡ್ತಾ
4: ಇದ್ದೀವಿ. ಮಹಿಳಾ ಸಬಲೀಕರಣಕ್ಕಾಗಿ ಮಹಾಸಭಾ ಕೈಗೊಂಡಿರೋ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್.
5: ಮಹಿಳಾ ಸಬಲೀಕರಣದ ಬಗ್ಗೆ ಇತ್ತೀಚೆಗಷ್ಟೇ ನಾವು ಅದ್ರ ಬಗ್ಗೆ ಕ್ರಮ ತಗೊಂತ ಇದ್ವಿ. ಇದರ ಬಗ್ಗೆ ನಾವು ಅಲ್ಲಲ್ಲಿ ವರ್ಕ್ಶಾಪ್ ಮಾಡ್ತೀವಿ. ಯಾರ್ಯಾರು ಆಸಕ್ತಿ ಇದೆ, ಯಾರ್ಯಾರಿಗೆ ಏನೇನು ಕಲೆ ಗೊತ್ತಿದೆ. ಸಬಲೀಕರಣ ಅಂದ ತಕ್ಷಣ ಇಂಡಸ್ಟ್ರಿನೇ ಮಾಡ್ಬೇಕಂತೇನಿಲ್ಲ. ಮನೇಲಿ ಮಾಡೋ ತಿಂಡಿ ಚೆನ್ನಾಗಿ ಬಂದರೆ ಅದನ್ನೇ ಹೆಂಗೆ ಬ್ರ್ಯಾಂಡಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಮನೆಯಲ್ಲಿ ಹೂಬತ್ತಿ, ಹತ್ತಿನಲ್ಲಿ ಹೂಬತ್ತಿ, ದೀಪಕ್ಕೆ ಇದಕ್ಕೆಲ್ಲ ಹೂಬತ್ತಿ ಮಾಡೋದು, ದೇವ್ರಿಗೆ ಹಾಕೋಂಥ ಹೂಬತ್ತಿಗಳು ಹತ್ತಿನಲ್ಲಿ ಮಾಡೋಂಥ ಆರ್ನಮೆಂಟ್ ಚೇಂಜ್ ಮಾಡ್ತಾರೆ, ಅಂಥವನ್ನೇ ಮಾಡಿ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಕಲೆ ತೋರಿಸ್ತೀವಿ. ಈ ಥರ ಯಾರ್ಯಾರಿಗೆ ಮಹಿಳೆಯರಿಗೆ ಯಾವ್ಯಾವ ಕಲೆ ಗೊತ್ತಿದೆ ಅಥವಾ ಕಲಿಯ ಆಸಕ್ತಿ ಇದೆ ಅವರಿಗೆ ಕಲಿಸಿ ಅದರಿಂದ ಅವ್ರು ಜೀವನ ಮಾಡ್ಕೊಳ್ಳಿಕ್ಕೆ ಏನು ಬೇಕು ಅಷ್ಟು ವ್ಯವಸ್ಥೆನ ನಾವು ಕಳೆದ 2 ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ವಿ. ಇವಾಗ ಅಬಾಕಸ್ ಕ್ಲಾಸಸ್ಸು ಕಲ್ತಿರ್ತಾರೆ, SLC PUC ಕಲ್ತು ಮನೇಲಿ ಇರ್ತಾರೆ, ಅವ್ರಿಗೆ ಅಬಾಕಸ್ ಹೇಳ್ಕೊಡ್ತೀವಿ. ಈ ಅಬಾಕಸ್ ಅವ್ರು ಕಲಿತು ಮನೇಲೇ ಕೂತ್ಕೊಂಡು 4 ಜನಕ್ಕೆ ಪಾಠ ಹೇಳ್ಕೊಡ್ಬೋದು ಅವ್ರು. ಈ ಥರದ್ದು ಇನ್ನು ಶ್ರಾವಣ ಮಾಸ, ಭಾದ್ರಪದ ಮಾಸ ಅಂತ ಬಂದರೆ ಹಬ್ಬಗಳು ಜಾಸ್ತಿ, ದೇವ್ರುಗಳ ಅಲಂಕಾರ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತೀವಿ. ಕಳಿಸದ ಅಲಂಕಾರ ದೇವ್ರಿಗೆ ಅಲಂಕಾರ.
4: ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಮಸ್ಕಾರ.
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ ಆರ್ಯ ವೈಶ್ಯ
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026
1: ಬನ್ನಿ ಭಾಗವಹಿಸಿ ಸಂಪರ್ಕಿಸಿ www.thegavs.com.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು. ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು. ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು. ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ. ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028ರ ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕದ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ. ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ. ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ, ಪ್ರಗತಿಯ ರಥ. ಇದು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ಸಮಯ 4:42 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಮಿಕ್ಸ್ಡ್ ಬಲೋಡಿಸ್ ನಲ್ಲಿ ಸಾಕ್ತಾ ಇದೀವಿ. ಸಂದೇಶಗಳು ಬಂದಿದೆ. ಹಾಯ್ ಸರ್, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇರೋದು ಲತಾ ವಿನಯ್ ಅವರು. ಚಿಕ್ಕಮಗಳೂರಿಗೆ ಹೋಗ್ತಾ ಇದಾರಂತೆ. ಅವರ ಮಾವನವರ ಮನೆಯಲ್ಲಿ ಗಣಪತಿ ಹಬ್ಬದ ದಿನ ನಾಗರಕಟ್ಟೆಗೆ ಹಾಲು ಹಾಕ್ತಾರಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ರಂತೆ. ತವ್ರ ಮನೆ ಚಿತ್ರದುರ್ಗದಲ್ಲಿ ಗಣಪತಿ ಕೂರಿಸ್ತಾ ಇದ್ರೆ, ವಿಸರ್ಜನೆಗೆ ಅಲ್ಲಿಗೂ ಹೋಗ್ತೀವಿ. ಎರಡೂ ಹಬ್ಬ ಮಾಡೋ ಅದೃಷ್ಟ ನಮ್ದು ಅಂತ ಹೇಳ್ತಾ ಇದಾರೆ. ಹಾಗೆ ಮಾವನವರ ಮನೆಯಲ್ಲಿ ಹೋಳಿಗೆ, ತವರ ಮನೆಯಲ್ಲಿ ಗಣಪತಿಗೆ ಕಡುಬು ಮಾಡ್ತೀವಿ ಅಂತಾದ್ರೆ ಸೂಪರ್ ಅಲ್ವಾ? ನಮ್ಮ ಶ್ರೀ ಚಂದ್ರಲಾ ಹೋಮ್ ಪ್ರಾಡಕ್ಟ್ಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಮೋದಕ, ಕರ್ಜಿಕಾಯಿ, ಚಕ್ಲಿ ಹಾಗೂ ಇನ್ನೂ ಹಲವಾರು ಹಬ್ಬದ ತಿಂಡಿಗಳು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿ. ಜೊತೆಗೆ ನಮ್ಮ ಗಣಪನನ್ನ ಕೂರಿಸೋ ಜಾಗನೂ ಕೂಡ ಫುಲ್ಲು ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡ್ತಾ ಇದೀವಿ ಹಬ್ಬದ ಸಂಭ್ರಮಕ್ಕೆ. ನೀವು ಕೂಡ ಧಾರವಾಡಕ್ಕೆ ಬನ್ನಿ ಅಂತ ವಾಣಿಶ್ರೀ ಅವರು ಆಹ್ವಾನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಹ್ವಾನಕ್ಕೆ. ಹ್ಯಾಪಿ ಗೌರಿ ಗಣೇಶ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದಾರೆ ಅನುಷ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಡ್ವಾನ್ಸ್ ಆಗಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ನೀವು ಕೂಡ ನಿಮ್ಮ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9489001013.

ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹ

0: ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: 4:50 ಆಯ್ತು. ಎಷ್ಟೊತ್ತು ಮ್ಯಾಕ್ಸಿಮಲ್ ಓಡಿಸ್ ನಲ್ಲಿ ಬ್ಯೂಟಿಫುಲ್ ಸಾಫ್ಟ್ ಸಾಂಗ್ಸ್ ನು ಕೇಳಿದ್ರಿ, ಫಾಸ್ಟ್ ಬೀಟ್ಸ್ ಕೇಳಿದ್ರಿ, ಪೆಪಿ ಸಾಂಗ್ ನು ಕೇಳಿದ್ರಿ, ರಾಕ್ ಮ್ಯೂಸಿಕ್ ನು ಕೇಳಿದ್ರಿ, ಎಲ್ಲದರ ಹೂರಣ ಮಿಕ್ಸ್ಡ್ ಮೆಲೋಡಿ. ಮಿಕ್ಸಿಮಲೋಡಿಯಲ್ಲಿ ನಿಮ್ಮ ಸತಿ ಹಾಕಿದ್ದು ನಿಮ್ಮನೆ ಮಾತು ಆರ್ಸೆ ಮಂಜುನಾಥ್. ಹಬ್ಬದ ಪ್ರಿಪರೇಷನ್ ಎಲ್ಲ ಕಡೆ ಜೋರಾಗಿದೆ. ಸಂದೇಶವನ್ನ ಕಳ್ಸಿಕೊಂಡಿದ್ದಾರೆ ಯಾರು ಯಾರು, ಶುಭಾ ಭಟ್ ಅವರು ನಮ್ಮ ಮನೇಲಿ. ಹಬ್ಬದ ಪ್ರಿಪರೇಷನ್ ಜೋರಾಗಿದೆ, ಎಲ್ಲ ತಿಂಡಿಗಳು ರೆಡಿ ಆಗ್ತಾ ಇದೆ, ಬನ್ನಿ ನೀವು ತಿನ್ಕೊಂಡು ಹೋಗಿ ಅಂತಾದರೆ. ಥ್ಯಾಂಕ್ ಯು ಸೊ ಮಚ್, ಬಹಳಷ್ಟು ಜನ ಹಬ್ಬಕ್ಕೆ ಇನ್ವೈಟ್ ಮಾಡಿದಿರ, ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಎಲ್ಲರೂ ಸಖತ್ತಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಗಣೇಶ ಕೂರಿಸೋದಾದರೆ ಮಣ್ಣಿನ ಮೂರ್ತಿಗಳನ್ನು ಮಾತ್ರ ಕೂರಿಸಿ, ಪರಿಸರಕ್ಕೆ ಹಾನಿ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನೀಗ ಟಾಡಾ ಬಾಯ್ ಬಾಯ್ ಹೇಳಿ ಹೊರಡು ಅಂತ ಹೊತ್ತಾಯ್ತು. ಮತ್ತೊಮ್ಮೆ ಎಲ್ರಿಗೂ ಅಡ್ವಾನ್ಸ್ಡ್ ಆಗಿ ಹ್ಯಾಪಿ ಗೌರಿ ಗಣೇಶ ಹಬ್ಬ. ಇಷ್ಟು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: do Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಎಸ್, ಇದು ನಾನ್ ಸ್ಟಾಪ್ ಸಂಜೆ. ಸಮಯ ಆಗಿದೆ 5:21. ನೀವು ಟ್ಯೂನ್ ಮಾಡೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಸ್ವಾಗತ. ಎಲ್ಲ ಕೇಳುಗರಿಗೆ ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಸಾಗೋಣ.

ಎಸ್, ವೆಲ್ಕಮ್ ಬ್ಯಾಕ್. ಸಮಯ 5:11. ನಿಮ್ಮ ಜೊತೆಯಾಗಿರೋದು ನಾನು ಭವ್ಯ ಗಿರೀಶ್. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತಿನ ಸೂಪರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಗೊತ್ತಾ? ಏನು ಅಂತ ಅಂದರೆ, ಅದೇನು, ಇತ್ತೀಚೆಗೆ ಬ್ಯಾಂಕಿಂಗ್ ಸಂಬಂಧಿಸಿದ ಬಗ್ಗೆ ತುಂಬ ನ್ಯೂಸು ಓಡಾಡ್ತಾ ಇದೆ. ಆ ನ್ಯೂಸ್ ನಮ್ಮದು ಟಾಪಿಕ್ ಅಲ್ಲ. ದಿನನಿತ್ಯದಲ್ಲಿ ಅಂದರೆ ದಿನ ನಮಗೆ ಬ್ಯಾಂಕಿಂಗ್ ಎಷ್ಟು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿಬಿಟ್ಟಿದೆ ಅಂತ. ದಿನನಿತ್ಯ ನಾವು ಬ್ಯಾಂಕಿಗೆ ಏನಾದರೂ ಒಂದು ವಿಷಯಕ್ಕೆ, ಈ ಹಿಂದೆ ಅಂತೂ ಯಾವ ಥರ ಅಂತ ಅಂದರೆ, ನಾವು ಪಾಸ್ಬುಕ್ ತೊಗೊಂಡು, ಚೆಕ್ಬುಕ್ ತೊಗೊಂಡು ಬ್ಯಾಂಕಿಗೆ ಹೋಗಿ ಸಾಲಲ್ಲಿ ನಿಂತು ಅದು ಚೆಕ್ ಡ್ರಾಪ್ ಮಾಡೋದಾಗಲಿ, ಪಾಸ್ಬುಕ್ಕನ್ನು ಪ್ರಿಂಟ್ ಮಾಡಿಸ್ಕೊಳ್ಳೋದಾಗಲಿ, ಈ ಥರದ್ದು ಮಾಡಿಕೊಂಡು ಬರ್ತಾ ಇದ್ವಿ. ಆದರೆ ಈಗ ಆನ್ಲೈನ್ ಬ್ಯಾಂಕಿಂಗ್ ಆಗಿರೋದ್ರಿಂದ ಎಲ್ಲ ನಮ್ಮ ಮೊಬೈಲಲ್ಲಿ, ನಮ್ಮ ಕೈಯಲ್ಲೇ ಪ್ರತಿಯೊಂದು ಕೆಲಸನೂ ಆಗುತ್ತೆ. ಆದರೂ ಕೂಡ ಆನ್ಲೈನ್ ಇದ್ದರೂ ಕೂಡ ಆಫ್ಲೈನ್ ಕಂಫರ್ಟ್ ಕಾಣುವಂತಹ ಜನ, ಅಂದರೆ ಎಷ್ಟೋ ಜನಕ್ಕೆ ಸಮಾಧಾನ ಆಗೋದು ಬ್ಯಾಂಕ್ ಹೋಗಿ ಅಲ್ಲಿರುವಂತಹ ಬ್ಯಾಂಕ್ ಅಧಿಕಾರಿ ಜೊತೆ ಮಾತಾಡಿ ಅವ್ರ ಹತ್ರ ಪಾಸ್ಬುಕ್ ಕೊಟ್ಟು ಪ್ರಿಂಟ್ ಹಾಕಿಸ್ಕೊಂಡು ಒಂದು ಸೀಲು ಸೈನ್ ತೊಗೊಂಡು ಬಂದ್ರೇ ಸಮಾಧಾನ ಅಂತ ಇರುವಂತಹ ಎಷ್ಟೋ ಮಂದಿ ಇದ್ದಾರೆ. ಆ ಥರ ನಿಮಗೆ ಮೊಬೈಲಲ್ಲೇ ಎಲ್ಲವೂ ಕೆಲಸ ಆಗ್ತಾ ಇದ್ರೂ ಕೂಡ ಬ್ಯಾಂಕಿಂಗ್ ಹೋಗುವಂತಹ ಗೀಳಿದೆಯಾ, ಗೀಳು ಅಂತ ಅಲ್ಲ, ಆ ಥರ ಸಮಾಧಾನ ಇದೆಯಾ ಅಂತಹವರು ನನಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ನಾನ್ಸ್ಟಾಪ್ ಸಂಜೆಯಲ್ಲಿ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ನಾವು ಮಾತಾಡ್ತಾ ಇದ್ವಿ ಬ್ಯಾಂಕಿಂಗ್ ನಮ್ಮ ಜೀವನದಲ್ಲಿ ಹೇಗೆ ಭಾಗವಾಗಿದೆ, ಹಾಗೆ ಕೂಡ ಆನ್ಲೈನ್ ಬ್ಯಾಂಕಿಂಗ್ ಇದ್ದರೂ ಕೂಡ ಆಫ್ಲೈನ್ ಕಂಫರ್ಟ್ ಕಾಣುವಂತಹ ಎಷ್ಟೋ ಮಂದಿ ಇದ್ದಾರೆ. ಅಂದರೆ ನಾವು ಪಾಸ್ಬುಕ್ ಆನ್ಲೈನಲ್ಲಿ ಸ್ಟೇಟ್ಮೆಂಟ್ ಸಿಕ್ಕಿದ್ರೂ ಕೂಡ ಬ್ಯಾಂಕಿಗೆ ಹೋಗಿ ಅಲ್ಲಿ ತಗೊಂಡು ಅಲ್ಲಿ ಒಂದು ಸೀಲು ಸೈನ್ ಆದರೆ ಒಂದು ಸಮಾಧಾನ ಅನ್ನುವಂತಹ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಹಾಗೆ ನಿಮ್ಮ ಬ್ಯಾಂಕ್ ನಿಮ್ಮ ದಿನನಿತ್ಯದ ಬ್ಯಾಂಕಿಂಗ್ ಸಂಬಂಧದ ಬಗ್ಗೆ ಮೆಸೇಜ್ ಮಾಡಿ ಅಂತ ಹೇಳಿದ್ವಿ. ಯಾರೆಲ್ಲ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡೋದಾದರೆ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ, ಗುಡ್ ಈವ್ನಿಂಗ್. ಹಾಗೆ ಜಯಕುಮಾರ್ ಅವರು ಜೆ ಪಿ ನಗರಿಂದ, ಹೌದು ಮೇಡಮ್, ಬ್ಯಾಂಕಿಂಗ್ನವರ ಬಳಿ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಂಡು ಬಂದರೆ ಮಾತ್ರವೇ ನಮಗೆ ಸಮಾಧಾನ, ಬ್ಯಾಂಕ್ನವರ ಜೊತೆ ಮಾತನಾಡಿದಾಗ ಆಗೋ ಸಮಾಧಾನ ಯು ಪಿ ಐ ಪಾಸ್ಬುಕ್ನಲ್ಲಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ಯಾರು, ಚಂದ್ರಶೇಖರ್ ಕುಮಾರ್ ಅವರು ಬೆಂಗಳೂರಿನಿಂದ, ನಾವು ಹಿರಿಯ ನಾಗರಿಕರು ಬ್ಯಾಂಕಿಗೆ ಹೋದರೆ ಅಲ್ಲಿ ಅಷ್ಟೊಂದು ರೆಸ್ಪಾನ್ಸ್ ಸಿಗಲ್ಲ, ನಮ್ಮಂಥವ್ರಿಗೆ ಆನ್ಲೈನ್ ಬ್ಯಾಂಕಿಂಗ್ ನಮ್ಮ ಆತ್ಮಗೌರವಕ್ಕೆ ಕ್ಷೇಮ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಮತ್ತೊಬ್ಬರು ಯಾರು ಮೆಸೇಜು, ಹರ್ಷಿತಾ ಸಾಗರ್, ಇವರೇನು ಹೇಳ್ತಾ ಇದ್ದಾರೆ ಅಂದರೆ ಪಾಸ್ಬುಕ್ ಪ್ರಿಂಟ್ ಹಾಕ್ಸೋಕೆ ಕ್ಯೂ ನಿಲ್ಲಬೇಕಿತ್ತು, ಈಗ ಅದಕ್ಕೆ ಅಂತ ಒಂದು ಮೆಷಿನ್ ಬಂದಿದೆ, ಅಲ್ಲಿ ಅದನ್ನು ಪಾಸ್ಬುಕ್ ಇಟ್ಟರೆ ಸಾಕು ಪ್ರಿಂಟ್ ಆಗತ್ತೆ. ಸೊ ನಮಗೆ ಆನ್ಲೈನ್ ಬ್ಯಾಂಕಿಂಗ್ ಅಂದರೆ ಮತ್ತೆ ಇದಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ, ಟೈಮ್ ಸೇವ್ ಆಗ್ತಾ ಇದೆ, ಖುಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆನಂದ್ ಕುಲಕರ್ಣಿ ಅವರು ಸುಲೇಪಟದಿಂದ ಮೆಸೇಜ್ ಮಾಡಿದರೆ ಏನಂತ ಹೇಳ್ತಾ ಇದ್ದಾರೆ ಅಂದರೆ ನನಗೆ ಯಾವುದೇ ಒಂದು ಕೆಲಸ ಆದ್ರೂ ಬ್ಯಾಂಕಿಂಗ್ ಹೋಗಿ ದುಡ್ಡು ತೆಗೆಯೋದು ಹಾಕೋದು ಮತ್ತು ಅಲ್ಲಿನ ಚೆಕ್ ಮುಖೇನೇ ಪ್ರತಿಯೊಬ್ಬರಿಗೂ ನಾನು ಡ್ರಾಪ್ ಮಾಡಿ ಮತ್ತು ಅಲ್ಲೇ ಹೋಗಿ ಬರುವಂತಹ ಇದನ್ನೇ ಇಟ್ಕೊಂಡಿದ್ದೀನಿ, ನನಗೆ ಅದೇ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮೆಸೇಜಸ್ ಬಂದಿದೆ, ನೋಡ್ತಾ ಸಾಗೋಣ. ಮತ್ತೊಂದು ಇಂಪಾದ ಗೀತೆಯ ನಂತರ.

ಇದೊಂದು ಸಂದೇಶ, ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದು ಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ನಾನ್ ಸ್ಟಾಪ್. ಸಂಜೆ ಸಮಯ 5:35:30. ನಾವು ಆನ್ಲೈನ್ ಬ್ಯಾಂಕಿಂಗ್ ಇದ್ರೂ ಕೂಡ ಆಫ್ಲೈನ್ ಕಂಫರ್ಟ್ ಕಾಣುವಂತಹ ಎಲ್ಲರ ಬಗ್ಗೆ ಮೆಸೇಜ್ ಮಾಡಿ ಅಂತ ಹೇಳಿದ್ವಿ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ NR ಪ್ರಸಾದ್ ಅವರು ರಾಜಾಜಿನಗರಿಂದ. ಸಿನ್ಸ್ ದೆನ್ ಆನ್ಲೈನ್ ಬ್ಯಾಂಕಿಂಗ್ ಸ್ಟಾರ್ಟೆಡ್ ಐ ಡಿಸ್ಕಂಟಿನ್ಯೂಡ್ ಪಾಸ್ಬುಕ್ ಪ್ರಿಂಟಿಂಗ್ ಅಟ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಅವರು ಆನ್ಲೈನ್ ಬ್ಯಾಂಕಿಂಗ್ ಬಂದ ನಂತರ ಆಫ್ಲೈನ್ ಕಂಫರ್ಟ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಧೀಂದ್ರ ಅವರು ಮಲ್ಲೇಶ್ವರದಿಂದ ಮೆಸೇಜ್ ಮಾಡಿದ್ದಾರೆ. ಏನಂತ ಅಂದರೆ ಆನ್ಲೈನ್ ನಿಜವಾಗ್ಲೂ ತುಂಬ ಉಪಯೋಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕೀಶ್

ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಬಸವರಾಜು ಪುಟ್ಟಿಗೆರೆ ಹೊಸಹಳ್ಳಿಯಿಂದ ಕೂಡ ಮೆಸೇಜ್ ಬಂದಿದೆ. ನಿಮ್ಮೆಲ್ಲರ ಮೆಸೇಜಸ್ ತಲುಪಿದೆ. ಮತ್ತಷ್ಟು ಇಂಪಾದ ಹಾಡುಗಳ ನಂತರ ಮತ್ತೆ ಈ ಟಾಪಿಕ್ ಕಂಟಿನ್ಯೂ ಮಾಡೋಣ.

0: ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಬ್ಯಾಂಕಿಂಗ್ ನಮ್ಮ ದಿನನಿತ್ಯದಲ್ಲಿ ಒಂದು ಭಾಗವಾಗಿದೆ, ಹಾಗೆ ಬ್ಯಾಂಕಿಂಗ್ಗೆ ಅಡಿಕ್ಟ್ ಆಗಿದ್ದೀವ ಅಂತ ಕೂಡ ಕೆಲವೊಂದು ಸಾರಿ ಅನ್ಸುತ್ತೆ. ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ವಾಟ್ಸ್

ಮೆಸೇಜ್ ನೋಡೋ ಬದಲು ಕೆಲವೊಬ್ಬರಿಗೆ ಮೊಬೈಲ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ನೋಡೋ ಅಭ್ಯಾಸ, ಅಥವಾ ಹಣ ಬಂದಿದೆಯಾ, ನಿನ್ನೆ ಮಾಡಿದ್ದ ನಾವು ಯು ಪಿ ಐ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆಯಾ, ಇ ಎಂ ಐ ಡೆಬಿಟ್ ಆಯ್ತಾ, ಯಾರಾದರೂ ಹಣ ಕಳಿಸಿದಾರಾ, ನಾವು ಅವ್ರಿಗೆ ಕಳಿಸಿದ್ದು ಹೋಗಿದೆಯಾ, ಈ ಥರದ್ದನ್ನು ಕೂಡ ನೋಡುವಂತಹ ಅಭ್ಯಾಸ ಎಷ್ಟೋ ಜನಕ್ಕೆ ಇರುತ್ತೆ. ನಾವು ಎಷ್ಟೋ ಬಾರಿ ಈ ಥರದ್ದು ಹಿಂದೆ ನಾವು ಇದಕ್ಕೆ ಮುಂಚೆ ಎಲ್ಲಾದರೂ ಹೊರಗೆ ಹೋಗಬೇಕಾದ್ರೆ ಪರ್ಸ್ ಮರ್ತು ಹೋದರೆ ನಮಗೆ ತೊಂದರೆ ಆಗ್ತಾಯಿತ್ತು. ಈಗ ಮೊಬೈಲಲ್ಲೇ ಮೊಬೈಲೇ ಪರ್ಸ್ ಆಗಿದೆ ಅಂದರೆ ಮೊಬೈಲ್ ಬಿಟ್ಟೋದ್ರೆ ಅಥವಾ ಮೊಬೈಲಲ್ಲಿ ಚಾರ್ಜ್ ಕಮ್ಮಿ ಆದರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಪರ್ಸ್ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅನ್ನಿಸುವಂತಹ ಕೆಲಸ ಮೊಬೈಲ್ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಮತ್ತಷ್ಟು ಈ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ ದಾಕ್ಷಾಯಿಣಿಯವರು ಭೀಮನ ಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ, ಹಾಗೆ ತೀರ್ಥೇಶ್ ಅವರ ಮೆಸೇಜ್ ಕೂಡ ಬಂದು ನಮ್ಮನ್ನು ತಲುಪಿದೆ, ಹಾಗೆ ಪನ್ನಗ ಟಿ ಅನಂತಕುಮಾರ್ ಅವರು ಕೂಡ ಹಾಡುಗಳು ತುಂಬ ಸುಮಧುರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಅವರು ಕೂಡ ಹಾಡುಗಳು ತುಂಬ ಇಂಪಾಗಿದೆ, ಈ ಸಂಜೆ ಹೊತ್ತಿಗೆ ತುಂಬ ಇಂಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಮತ್ತು ಮನೋರಂಜನೆಯ ಜೊತೆ ಕೇಳ್ತಾ ಸಾಗೋಣ. ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು.

0: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ,

0: ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
3: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

ಸಮಯ ಆಗಿದೆ 6:35. ನ್ಯೂ ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಸಮಯ ಆಗಿದೆ 6:17 ಈಗ ಕೇಳೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ.
2: ಓಡಿ ಪೋದನೆ ಓಡಿ ಪೋದನೆ ಓಡಿ ಪೋದನೆ.
1: ಖ್ಯಾತ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಹಾಡಿದ್ದು
2: ಓಡಿ ಪೋದನೆ ಓಡಿ ಪೋದನೆ.
1: ಮಳವಳ್ಳಿ ಸುಂದರಮ್ಮ 4 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ರಂಗಭೂಮಿಯಲ್ಲಿ ಕಂಗೊಳಿಸಿದವರು. 18 ಮೊಳ ಸೀರೆ ಉಟ್ಟು ಅವರು ರಂಗಕ್ಕೆ ಬಂದರೆ ಎಲ್ಲರೂ ಹುಬ್ಬೇರಿಸುತ್ತಿದ್ದರು.

0: ಮಹಿಳೆಯರು ವೇದಿಕೆ ಏರದ ಕಾಲ ಅದು. ಆಗ ಇವರು ಪುರುಷನ ಪಾತ್ರ ವಹಿಸ್ತಾ ಇದ್ರು, ನಾಟಕ ಕಂಪನಿಯನ್ನ ಸ್ಥಾಪಿಸಿದರು, ನಾಟ್ಯ ಶಾರದೆ ಬಿರುದನ್ನ ಮೈಸೂರು ಒಡೆಯರವರಿಂದಲೇ ಪಡೆದರು. ಗುಬ್ಬಿ ಕಂಪನಿಯ ಲಾಭಾಂಶದಲ್ಲಿ ಶೇಕಡ 5ರಷ್ಟನ್ನು ಗುಬ್ಬಿ ವೀರಣ್ಣ ಅವರು ಮಳವಳ್ಳಿ ಸುಂದರಮ್ಮ ಅವರಿಗೆ ಕೊಡ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಊಹಿಸಬಹುದು. ಕೇಳೋಣ ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳು.
1: ಅದು ನಮ್ಮ ಸ್ವಂತ ಕಂಪನಿಯಲ್ಲೇ ನನಗೆ ಅಷ್ಟು ಧೈರ್ಯ ಬಂದದ್ದು, ನಾನು ಪಾತ್ರ ವಹಿಸಿದ್ದು. ನನಗೆ ಯಾವ ವಿಧವಾದ ಒಂದು ಭಯ ಯಾವುದು ಒಂದು ಆಗಲಿಲ್ಲ, ಸಂತೋಷವೇ ಆಗ್ತಾ ಇತ್ತು. ಬಾಲ್ಯಾವಸ್ಥೆ ಆ ಭಯವೇನು ನನಗೆ ತೋರಲಿಲ್ಲ, ನನಗೆ ಸಂತೋಷ. ನಮ್ಮ ತಂದೆಯವರು ಅದನ್ನು ಬಹಳ ನನಗೆ ಮೆಚ್ಚುಗೆ ತೋರಿಸ್ಬಿಟ್ರು, ಇದ್ದುದು ನಾನು ಬಹಳ ಸಂತೋಷವಾಗ್ಬಿಡ್ತು. ಆವಾಗ ಆ ಕಂಪನಿಗಳು ಇನ್ಯಾವುದು ಇರಲಿಲ್ಲ, ತಂದೆಯವರು ಅದನ್ನು ಪ್ರಾರಂಭ ಮಾಡಿದ್ದು ಎಳಂದೂರಿನಲ್ಲಿ. ಆಮೇಲೆ ಸೀತಪ್ಪ ಅವ್ರ ಕಂಪನಿಗೆ ಬಂದದ್ದು. ಆವಾಗ ಅವ್ರದ್ದು ತುಮಕೂರಿನಲ್ಲೇ ಇದ್ದದ್ದವರು, ಅಲ್ಲಿ ಸುಭದ್ರೆ, ಕಾಳಿದಾಸ, ಸದರ್ಮೆ ಮತ್ತು ನಮ್ಮ ಶಾರದಾ ವಿಲಾಸ್ ಕಂಪನಿ ಪ್ರಾರಂಭ ಆಯಿತು. ಅದೊಂದು 5-6 ವರ್ಷ ನಡೆದಿದೆ. ಮತ್ತು ಸಾಮ್ರಾಜ್ಯ ಲಕ್ಷ್ಮಿ ಅಂತ ಹೇಳಿ ನಾನು, ನಮ್ಮ ತಂದೆಯವರು, ನಮ್ಮ ಅಣ್ಣನವರು ಮತ್ತು ಆ ಕಂಪನಿ ಪ್ರಾರಂಭ ನಮ್ಮ ಸ್ವಂತ ಮಾಡಿದ್ದು. ಅದೊಂದು 10-12 ವರ್ಷ ಬಹಳ ಚೆನ್ನಾಗಿ ನಡೀತು. ಅದು ಅದಾದಮೇಲೆ ನಾನು ಯಾವುದು ಬೇಕಾಗಿಲ್ಲ ಅಂತ ಅಂದು ಹೇಳಿಬಿಟ್ಟು, ಕಂಪನಿಗಳಿಗೆ ನಾನು ಹೋಗೋದಿಲ್ಲ ಅಂತ ಅಂದು ಹೇಳಿ ಸಂಗೀತ ಮಾಡಿಕೊಂಡು ನಾನು ಮನೆಯಲ್ಲೇ ಇದ್ದುಬಿಟ್ಟಿದ್ದೆ. ಕಾರ್ಯ ಕಾರಣದಿಂದ ವೀರಣ್ಣ ಅವ್ರ ಕಂಪನಿಗೆ ಅವ್ರ ಕಂಪನಿಯವರೇ ಬಂದು ನನ್ನನ್ನು ಅಪೇಕ್ಷೆ ಮಾಡಿದ್ರಿಂದ
2: ಕಂಪನಿಗೆ.
1: ಹೌದು ಸರಿ. ಆಮೇಲೆ ಹೋಗಿ ಕಡೆಯಲ್ಲಿ ವೀರಣ್ಣವರು ಬಂದರು, ಸರಿ ದೊಡ್ಡವ್ರ ಮಾತು ಮೀರಬಾರ್ದು ಅಂತ ಹೇಳಿ ಹೋಗ್ಬಿಟ್ಟು, ನಾ ಸಂಬಳಕ್ಕೆಲ್ಲೂ ನಾನು ಇರಲಿಲ್ಲ, ಆದ್ದರಿಂದ ಸಂಬಳಕ್ಕೆ ಬರೋದಿಲ್ಲ ಅಂದೆ. ಪಾರ್ಟ್ನರ್ಶಿಪ್ನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿದೆ ಸರ್. ಅಲ್ಲಿ ಒಂದು 7-8 ವರ್ಷ ನಾನು ಮಾಡಿದೆ. ಅದಾದಮೇಲೆ ಮುರ್ರಾಯರ್ ಕಂಪನಿ, ನಾಗೇಶ್ರಾಯರ್ ಕಂಪನಿ, ಕೊಟ್ಟೂರಪ್ಪನವರು, ರಾಮರಾಜ ಅರಸ್, ಸರಿ ಸಿ ಬಸವರಾಜ್ ಅಂತ ಹೇಳಿ, ಎಂ ಬಿ ಬಸವರಾಜ್ ಅಂತ ಹೇಳಿ, ಅದನ್ನು ಒಂದು ಅದು ಒಂದು 8-10 ವರ್ಷ ನಡೆದಿದೆ ಸರ್. ನಾಟಕಕ್ಕೆ ಅಂತ ಅಂದರೆ ಅವರ ಒಂದು ಸಂತೋಷವನ್ನೆಲ್ಲ ನಮಗಾಗಿ ಬಹಳ ಒಂದು ಮುಡುಪಾಗಿ ಇಟ್ಟುಕೊಂಡು ಬಹಳ ಸಂತೋಷ ಪಟ್ಟುಕೊಂಡು ನಮಗೊಂದು ಉತ್ತೇಜನ ಕೊಡ್ತಾ ಇದ್ರು ನಮ್ಮ ಪಾತ್ರ ನೋಡಿಬಿಟ್ಟು. ಅದಕ್ಕೋಸ್ಕರವಾಗಿ ನಾವು ನಷ್ಟವಾಗಲಿ ಕಷ್ಟವಾಗಲಿ ಆ ಕಂಪನಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದು ಹೇಳಿಬಿಟ್ಟು ನಮಗೂ ಒಂದೊಂದು ಅಭಿಲಾಷೆ ಬಂತು. ಅದು ಪ್ರಾಕ್ಟೀಸ್ ಮ್ಯಾನೇಜರು ಸೀನ್ಸ್ ಎಲ್ಲ ಜೋಡಿಸೋದಕ್ಕೆ ಅವ್ರಗಳಿಗೆಲ್ಲ ಒಂದೊಂದು ಒಂದು ಮ್ಯಾನೇಜರು ಹೀಗೆ ಅಂತ ಹೇಳೋರಷ್ಟೇನೇ ನಿರ್ದೇಶಕರು ಅಂತ ಅಂದು ಹೇಳಿಬಿಟ್ಟು ಹೀಗೆ ಇವಾಗ ಸಿನಿಮಾಗಳಲ್ಲಿ ಹೇಳ್ತಾರೆ. ಆಗ ಅದರಲ್ಲಿ ಸಿನಿಮಾ ಪೈಪೋಟಿ ಏನಾಗಲಿಲ್ಲ. ಅದರಲ್ಲಿ ಇನ್ನೊಂದು ವಿಚಾರ, ಕೆಲವು ನಾಟಕಗಳು ನಾವು ಆಡಿದ ನಾಟಕಗಳು ಕೆಲವರು ಯಾರು ಆಡಲೇ ಇಲ್ಲ. ವರದಾಚಾರ ನಾಟಕಗಳು ಇವುಗಳು, ಮನ್ಮಥ್ ವಿಜಯ, ಶಕುಂತಲಾ, ನಿರುಪಮ ಇವೆಲ್ಲ ಅವ್ರ ನಾಟಕಗಳು. ಅದೆಲ್ಲ ನಾಗೇಶ್ ರಾಯರು ಮರ್ರಾಯರು ಬಂದ್ಮೇಲೆ ಆ ನಾಟಕಗಳು ಆಡಿದ. ಆ ನಾಟಕಗಳು ಯಾರು ಆಡಲಿಲ್ಲ ಸರ್. ಪ್ರೇಕ್ಷಕರು ನಮಗಾಗಿ ಅದಕ್ಕೋಸ್ಕರವಾಗಿ ಅವರು ಬಂದು ನಮಗೊಂದು ಪ್ರೋತ್ಸಾಹ ಕೊಡಲಿಲ್ಲ ಸರ್. ಆ ಪ್ರೋತ್ಸಾಹ ಕೊಡಲಿಲ್ಲ, ಆದ ಕಾರಣ ಅದು ಕರೆಕ್ಷನ್ಸ್ ನಿಂತೋಗ್ಬಿಡ್ತು. ಅದು ಬೇರೆ ಬೇರೆ ನಾಟಕಗಳು ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅದನ್ನು. ಅದು ಅದನ್ನು ಅವ್ರಿಗೆ ಅಷ್ಟಾಗಿ ಬೇಜಾರಾಯಿತು, ಅವ್ರು ಬರಲಿಲ್ಲ. ಆದ್ದರಿಂದ ನಮ್ಗಳಿಗೂ ಕೂಡ ಬೇರೆ ನಾಟಕಗಳು ಮಾಡಬೇಕು ಅನ್ನೋದು ನಮಗೂ ಅಭಿಲಾಷೆ ಬರಲಿಲ್ಲ, ಅದು ತೋರಲೂ ಇಲ್ಲ ಅಂತ ಇಟ್ಕೊಳ್ಳೋಣ ಸರ್. ಒಂದು ಮಾತು ಏನಂದರೆ, ಆ ನಾಟಕದಿಂದ ನಾನು ಒಬ್ಬಳು ಒಂದು ವ್ಯಕ್ತಿ ಅಂತ ಅಂದು ಹೇಳಿ ಆ ನಾಟಕ ನನಗೆ ಅನುಕೂಲವಾಯಿತು. ತುಂಬ ತೃಪ್ತಿ ನನಗುಂಟು. ನನಗೆ ಇವತ್ತು ಅನಿಸುತ್ತೆ, ಇವತ್ತು ಆ ಕಂಪನಿ ಚಾಮುಂಡೇಶ್ವರಿ ಕಂಪನಿ ಇನ್ನೂ ಮುಂದುವರಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಇನ್ನೂ ಇದೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಮಳವಳ್ಳಿ ಸುಂದರಮ್ಮ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಎರಡು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಸಮಯ ಆಗಿದೆ 6:19:43. ನೀವು ಟ್ಯೂನ್ ಮಾಡಿರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇದೀಗ 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಕೇಳುವಿರಿ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ಪ್ರಥಮ ದಿವಸೆ ಸರ್ವಸಮ್ಮತ್ಯ ನವದೆಹಲಿ ಘೋಷಣಾಪತ್ರ ಅಂಗೀಕೃತಂ. ಘೋಷಣಾಪತ್ರಸ್ಯ ಅಂಗೀಕಾರಃ ಸದಸ್ಯ ರಾಷ್ಟ್ರಾಣಾಂ ಸಮನ್ವಿತಾನಾಂ ಸಂಕಲ್ಪಾನಾಂ ಕೃತೆ ಸ್ಪಷ್ಟ ಮಾರ್ಗದರ್ಶಕಃ ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಮಲೇಷಿಯಾ ವಿಯೆತ್ನಾಂ ಇಥಿಯೋಪಿಯಾ ಪ್ರಧಾನಮಂತ್ರಿಭಿಃ ತಥಾ ಅಬುಧಾಬಿ ಯುವರಾಜೇನ ಸಹ ದ್ವಿಪಕ್ಷೀಯ ವಾರ್ತಾ ಸಂಚಾಲಿತಾಃ. ಅದ್ಯ ಸಾಯಂ ಚೀನಾ ರಾಷ್ಟ್ರಪತಿನಾ ಶ್ರೀ ಜಿನ್ಪಿಂಗ್ ವರ್ಯೇಣ ಸಹ ಸಂಭಾಷಣಂ ವಿಧೀಯತೆ. ಷಡ್ವರ್ಷೀಯ ಸ್ಥಗನಂ ಸಮಾಪಯತ. ಚೀನದೇಶೇನ ಅಸ್ಯ ಮಾಸಸ್ಯ ಏಕವಿಂಶತಿ ದಿನಾಂಕಾತ್ ಗ್ವಾಂಗ್ಶೌ ನವದೆಹಲಿ ಮಧ್ಯೆ ನಿಯಮಿತ ಯಾತ್ರಿ ವಿಮಾನ ಸೇವಾಃ ಪುನಃ ಪ್ರಾರಭ್ಯಂತೆ. ಅಪಿ ಚ ಮಹಿಳಾ ಹಾಕಿ ಕ್ರೀಡಾಯಾಂ ಚೀನಸ್ಯ ಮುಖಿನಗರೆ ಆಯೋಜಿತಾಯಾಂ ಕನಿಷ್ಠ ಏಷಿಯಾ ಚಷಕ ಸ್ಪರ್ಧಾಯಾಂ ದಕ್ಷಿಣ ಕೊರಿಯಾ ದೇಶಂ 5-1 ಇತಿ ಅಂಕೈಃ ಪರಾಭೂಯ ಭಾರತಂ ಅಂತಿಮ ಚರಣಂ ಪ್ರಾವಿಶತ್. ಅಥ ವಾರ್ತಾಃ ವಿಸ್ತರೇಣ. ಅದ್ಯ ನವದೆಹಲ್ಯಾಂ 18 ಬ್ರಿಕ್ಸ್ ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಥಿಯೋಪಿಯಾ ಮಲೇಷಿಯಾ ವಿಯೆತ್ನಾಂ ಇತ್ಯೇತೇಷಾಂ ದೇಶಾನಾಂ ಪ್ರಧಾನಮಂತ್ರಿಭಿಃ ಅಥ ಅಬುಧಾಬಿನಃ ಯುವರಾಜೇನ ಸಹ ದ್ವಿಪಕ್ಷೀಯ ಗೋಷ್ಠೀನಾಂ ಶೃಂಖಲಾಂ ಪ್ರಾರಬ್ಧವಾನ್. ಕೂಟನೀತಿಕ ವಾರ್ತಾನಾಂ ಅಸ್ಯಾಂ ಆವೃತ್ತೌ ಪ್ರಧಾನಮಂತ್ರಿಣಾ ಸರ್ವಪ್ರಥಮಂ ಇಥಿಯೋಪಿಯಾ ದೇಶಸ್ಯ ಪ್ರಧಾನಮಂತ್ರಿಣಾ ಡಾಕ್ಟರ್ ಅಬಿ ಅಹಮದ್ ಅಲಿ ಸನ್ನಿಧೇನ ಸಹ ಉಚ್ಚಸ್ತರೀಯ ಸಂಭಾಷಣಂ ವಿಹಿತಂ. ವಿದೇಶ ಮಂತ್ರಾಲಯೇನ ವಿಜ್ಞಪ್ತೌ

0: ಸೂಚಿತಂ ಯತ್ ಉಭೌ ನೇತಾರೌ ದ್ವಯೋಃ ದೇಶಯೋಃ ವಿಶೇಷ ರಣನೈತಿಕ ಸಂಧಿಂ ನೂತನಾಂ ಔನ್ನತಿಂ ನೇತುಂ ಸಂಕಲ್ಪಂ ಗೃಹೀತವಂತೌ. ಗೋಷ್ಠ್ಯಾ ಮುಖ್ಯತಯಾ ಆರ್ಥಿಕ ಸಹಯೋಗಸ್ಯ ರಕ್ಷಾ ಸುರಕ್ಷಾ ಸಂಬಂಧಾನಾಂ ತಥಾ ಕ್ಷಮತಾ ಸಂವರ್ಧನಸ್ಯ ಕ್ಷೇತ್ರೇಷು ಪ್ರಗತೇಃ ಸಮೀಕ್ಷಣಂ ಕೃತಂ. ಏಷಾ ಮಹತಿ ಸಂಪೂರ್ತಿಃ ಗತವರ್ಷಸ್ಯ ಡಿಸೆಂಬರ ಮಾಸೆ ಅಸಿಸ್ ಅಬಾಬಾ ನಗರೆ ಪ್ರಧಾನಮಂತ್ರಿಣಃ ಮೋದಿನಃ ಐತಿಹಾಸಿಕ ಪ್ರವಾಸಸ್ಯ ಪರಿಣಾಮಸ್ವರೂಪೇಣ ಸಂಜಾತಾ. ಭಾರತಸ್ಯ ಅಧ್ಯಕ್ಷತಾಯಾಂ ನವದೆಹಲ್ಯಾಂ ಸಮಾಯೋಕ್ಷ್ಯಮಾಣಸ್ಯ ಅಷ್ಟಾದಶ ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ಅವಸರ ಅಂತರಾಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಲೇಷಿಯಾ ದೇಶಸ್ಯ ಪ್ರಧಾನಮಂತ್ರಿಣಾ ಅನ್ವರ್ ಇಬ್ರಾಹಿಂ ಇತ್ಯಮುನಾ ಸಹ ಉಚ್ಚಸ್ತರೀಯ ದ್ವಿಪಕ್ಷೀಯ ವಾರ್ತಾಂ ಸಂಚಾಲಿತವಾನ್. ಅಸ್ಯಾಂ ಗೋಷ್ಠ್ಯಾಂ ದ್ವಯೋಃ ದೇಶಯೋಃ ನೇತಾರೌ ವ್ಯಾಪಾರ ನಿವೇಶ ರಕ್ಷಾ ಸುರಕ್ಷಾ ತಥಾ ಜನಾಜ್ಜನ ಸಂಪರ್ಕಃ ಇತ್ಯೇತೇಷು ಬಹುವಿಧ ಕ್ಷೇತ್ರೇಷು ದ್ವಿಪಕ್ಷೀಯ ಸಹಯೋಗಸ್ಯ ಪ್ರಗತೇಃ ಸಮೀಕ್ಷಣಂ ಅಕುರುತಾಂ. ಉಭೌ ನೇತಾರೌ ಅಸ್ಮಿನ್ ವರ್ಷೆ ಪ್ರಧಾನಮಂತ್ರಿಣಃ ಮೋದಿನಃ ಮಲೇಷಿಯಾ ಪ್ರವಾಸಸ್ಯ ಸಂಕಲ್ಪಾನಾಂ ನಿಷ್ಪತ್ತೇಃ ಅಪಿ ಸೂಚನಾಂ ಗೃಹೀತವಂತೌ. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಆಸಿಯಾನ್ ಭಾರತ ಸಂಬಂಧಾನಾಂ ಸುದೃಢೀಕರಣೆ ತಥಾ ಕ್ಷೇತ್ರೀಯ ಸಹಯೋಗೆ ಮಲೇಷಿಯಾ ದೇಶಸ್ಯ ನಿರಂತರ ಸಮರ್ಥನಸ್ಯ ಭೂರಿಶಃ ಪ್ರಶಂಸಾ ಕೃತಾ. ಅತ್ರಾವಧೇಯಂ ಯತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಯತನಾಂ ದೇಶಸ್ಯ ಪ್ರಧಾನಮಂತ್ರಿಣಾ ಲೇ ಮಿನ್ ಹುಂ ಇತ್ಯನೇನ ಸಹ ಉಚ್ಚಸ್ತರೀಯ ದ್ವಿಪಕ್ಷೀಯ ವಾರ್ತಾಂ ಕೃತವಾನ್. ಅಸ್ಯಾಂ ಗೋಷ್ಠ್ಯಾಂ ಬ್ರಿಕ್ಸ್ ಸಮ್ಮೇಳನೆ ವಿಯತನಾಮಸ್ಯ ಸಹಭಾಗಿ ದೇಶತ್ವೇನ ಸಹಭಾಗಿತಾ ಸವಿಶೇಷಂ ಸ್ವಾಗತೀಕೃತಾ. ವಿದೇಶ ಮಂತ್ರಾಲಯೇನ ಸಂಸೂಚಿತಂ ಯತ್ ಅಸ್ಮಿನ್ ವರ್ಷೆ ವಿಯತನಾಂ ರಾಷ್ಟ್ರಪತೇಃ ತೋಲಂ ವರ್ಯಸ್ಯ ಭಾರತ ಪ್ರವಾಸ ವೇಳಾಯಾಂ ಉಚ್ಚಸ್ತರೆ ಸಮುನ್ನೀತಾಯಾಃ ಸಂವರ್ಧಿತ ವ್ಯಾಪಕ ರಣನೈತಿಕ ಸಂಧೇಃ ಪ್ರಗತೇಃ ಸಮೀಕ್ಷಣಂ ಅಸ್ಮಿನ್ ಉಪವೇಶನೆ ವಿಹಿತಂ. ಅನೇನ ಸಹೈವ ಪ್ರಧಾನಮಂತ್ರಿಣ ಅಬುಧಾಬಿನಃ ಯುವರಾಜೇನ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹಿಯಾನ್ ಇತ್ಯನೇನ ಸಹ ದ್ವಿಪಕ್ಷೀಯ ಸಂಬಂಧಾಃ ಸಮೀಕ್ಷಿತಾಃ. ಉಭೌ ಪಕ್ಷೌ ರಾಜನೈತಿಕ ಸಾಂಸ್ಕೃತಿಕ ವಾಣಿಜ್ಯಿಕ ಊರ್ಜಾ ಕ್ಷೇತ್ರೇಷು ತಥಾ ಜನಾಜ್ಜನ ಸಂಪರ್ಕೆ ಆಧಾರಿತಸ್ಯ ಭಾರತ ಯುಎಇ ವ್ಯಾಪಕ ರಣನೈತಿಕ ಸಹಯೋಗಸ್ಯ ಪುನರುಚ್ಚಾರಣಂ ಚಕ್ರತುಃ. ಅದ್ಯ ಸಾಯಮಂತರಾಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೀನಾ ದೇಶಸ್ಯ ರಾಷ್ಟ್ರಪತಿನ ಸಿ ಚಿನ್ಫಿಂಗ್ ಇತ್ಯಮುನಾ ಸಹಾಪಿ ದ್ವಿಪಕ್ಷೀಯ ವಾರ್ತಾಂ ವಿಧಾಷ್ಯತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಯಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ನವದೆಹಲ್ಯಾಃ ಐತಿಹಾಸಿಕ ಭಾರತ ಮಂಡಪೆ ಆಯೋಜ್ಯಮಾನಸ್ಯ ಅಷ್ಟಾದಶ ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ ಪ್ರಥಮ ದಿವಸೆ ಏವ ಸದಸ್ಯ ದೇಶೈಃ ಸರ್ವಸಮ್ಮತ್ಯಾ ನವದೆಹಲಿ ಘೋಷಣಾಪತ್ರಂ ಅಂಗೀಕೃತಂ. ಸತ್ರಸ್ಯಾಸ್ಯ ಸಮಾಪನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಸ್ಯ ಘೋಷಣಾಪತ್ರಸ್ಯ ಸ್ವೀಕಾರಾಯ ಪ್ರಸ್ತಾವಂ ಉಪಸ್ಥಾಪಿತವಾನ್. ಯಂ ಸರ್ವೇ ನೇತಾರಃ ಏಕಸ್ವರೇಣ ಸರ್ವಸಮ್ಮತ್ಯಾ ಚ ಅಂಗೀಕೃತವಂತಃ. ಸ್ವಕೀಯ ಸಮಾಪನ ಉದ್ಬೋಧನೆ ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಸಂಸೂಚಿತಂ ಯತ್ ಅದ್ಯ ಅಂಗೀಕೃತಂ ನವದೆಹಲಿ ಘೋಷಣಾಪತ್ರಂ ಬ್ರಿಕ್ಸ್ ಸದಸ್ಯ ದೇಶಾನಾಂ ಸಂಧಿ ಸಂಕಲ್ಪಾನಾಂ ಕೃತೆ ಏಕಾಂ ಸ್ಪಷ್ಟಾಂ ಕೂಟನೀತಿಕ ದಿಶಿಂ ಅಂಕಯತಿ. ತೇನ ವಿಶೇಷತಃ ಪ್ರತಿಪಾದಿತಂ ಯತ್ ಏತೇಷಾಂ ಸರ್ವಸಮ್ಮತ ಸಂಕಲ್ಪಾನಾಂ ಪ್ರತ್ಯಕ್ಷ ಮೂರ್ತ ಪರಿಣಾಮೇಷು ಪರಿವರ್ತನಂ ಇದಾನೀಂ ಸರ್ವೇಷಾಂ ಸದಸ್ಯ ರಾಷ್ಟ್ರಾಣಾಂ ಉತ್ತರದಾಯಿತ್ವಂ ವರ್ತತೆ.
1: ಹಮಾರೆ ಸಮಕ್ಷ ಬ್ರಿಕ್ಸ್ ನ್ಯೂ ದಿಲ್ಲಿ ಡಿಕ್ಲೇರೇಷನ್ 2026 ಕಾ ಡ್ರಾಫ್ಟ್ ಪ್ರಸ್ತುತ ಹೈ. ಇಸ್ಮೇ ಹಮಾರಿ ಚರ್ಚಾಓ ಕಾ ಸಾರ್ ಪ್ರಮುಖ ವೈಶ್ವಿಕ ಔರ್ ಕ್ಷೇತ್ರೀಯ ವಿಷಯೋ ಪರ್ ಹಮಾರೆ ದೃಷ್ಟಿಕೋನ್ ಶಾಮಿಲ್ ಹೈ. ಸಾಥ್ ಹಿ ಬ್ರಿಕ್ಸ್ ಕೋಆಪರೇಷನ್ ಕೋ ಔರ್ ಸುದೃಢ ಕರ್ನೆ ಕೀ ಪ್ರಾಥಮಿಕತಾ ಸಮಾಹಿತ ಹೈ. ಕಿಸಿ ಸದಸ್ಯ ಕೀ ಔರ್ ಸೇ ಆಪತ್ತಿ ವ್ಯಕ್ತ ನಹೀ ಕೀ ಗಯಿ ಹೈ. ನ್ಯೂ ದಿಲ್ಲಿ ಡಿಕ್ಲೇರೇಷನ್ 2026 ಕೋ ಸರ್ವಸಮ್ಮತಿ ಸೇ ಅಡಾಪ್ಟ್ ಕಿಯಾ ಜಾತಾ ಹೈ.
0: ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಬಲಂ ಪ್ರೋಕ್ತಂ ಯತ್ ಅದ್ಯತನೇನ ವಿಚಾರ ವಿನಿಮಯೇನ ಏತತ್ ಸ್ಪಷ್ಟಂ ಭವತಿ ಯತ್ ಪರಿವರ್ತನಶೀಲಸ್ಯ ವಿಶ್ವಸ್ಯ ಮಾರ್ಗದರ್ಶನಂ ಪುರಾತನೈಃ ಅಪ್ರಾಸಂಗಿಕೈಶ್ಚ ಸಂಸ್ಥಾನೈಃ ವಿಧಾತುಂ ನ ಶಕ್ಯತೆ. ತೇನ ಪ್ರತಿನಿಧಿತ್ವೇನ ಸಂವೇದನಶೀಲತಾಯಾಂ ನಿಯಮ ನಿರ್ಮಾಣ ಪ್ರಕ್ರಿಯಾಸು ಚ ಆಧಾರಭೂತ ಪರಿಷ್ಕಾರಾಣಾಂ ಮಹತಿ ಅವಶ್ಯಕತಾ ಪ್ರತಿಪಾದಿತಾ. ಪ್ರಧಾನಮಂತ್ರಿಣಾ ಸಂಸೂಚಿತಂ ಯತ್ ಬ್ರಿಕ್ಸ್ ನೇತೃಭಿಃ ಭಾವಿ ಪ್ರೌದ್ಯೋಗಿಕೀನಾಂ ವಿಕಾಸೆ ತಥಾ ತಾಸಾಂ ನಿಯಮನ ವಿಧಾನೇಷು ಗ್ಲೋಬಲ್ ಸೌಥ್ ದೇಶಾನಾಂ ಸಮಾನ ಸಹಭಾಗಿತಾ ಭವೇತ್ ಇತ್ಯಸ್ಯಾಂ ನೀತೌ ವಿಶೇಷ ಬಲಃ ಪ್ರದತ್ತಃ. ತೇನ ಪ್ರತಿಪಾದಿತಂ ಯತ್ ನಿರ್ಣಯಾನಾಂ ತೇಷಾಂ ನಿಸ್ಪತ್ತೀನಾಂ ಚ ಮಧ್ಯೆ ವಿದ್ಯಮಾನಂ ಅಂತರಾಲಂ ಕೇವಲಂ ಸಾಮೂಹಿಕ ಕಾರ್ಯ ಪ್ರಣಾಳೀಭ್ಯಾಂ ಸಮಾಪಯಿತುಂ ಶಕ್ಯತೆ. ಭಾಷಣಸ್ಯ ಅಂತೆ ಪ್ರಧಾನಮಂತ್ರಿಣಾ ಬ್ರಿಕ್ಸ್ ಅಧ್ಯಕ್ಷರೂಪೇಣ ಸರ್ವೇಷಾಂ ರಾಷ್ಟ್ರಾಧ್ಯಕ್ಷಾಣಾಂ ರಚನಾತ್ಮಕ ಯೋಗದಾನಾಯ ನಿಷ್ಠಾಪೂರ್ಣ ಸಹಯೋಗಾಯ ಚ ಹೃದಯೇನ ಕೃತಜ್ಞತಾ ಪ್ರಕಟೀಕೃತ. ಬ್ರಿಕ್ಸ್ ಮಂಚಸ್ಯ ಸ್ಥಾಪನಾಯಃ ವಿಂಶತಿ ವರ್ಷ ಪೂರ್ತಿಂ ಸ್ಮರಣೀಯಾಂ ವಿಧಾತುಂ ಅಸ್ಮಿನ್ ಮಂಚೇ ಸದಸ್ಯ ದೇಶಾನಾಂ ನೇತೃಭಿಃ ದ್ವೇ ಸ್ಮಾರಕ ಡಾಕ ಚಿಟಿಕೆ ಆಧಾರಿಕ ರೂಪೇಣ ವಿಮೋಚಿತೆ. ನವದೆಹಲ್ಯಾಃ ಭಾರತ ಮಂಡಪೆ ಆಯೋಜ್ಯಮಾನಸ್ಯ ಅಸ್ಯ ಶಿಖರ ಸಮ್ಮೇಳನಸ್ಯ ಸಮಾವೇಶಿ ವೈಶ್ವಿಕ ಶಾಸನಂ ಬಹುಪಕ್ಷವಾದಸ್ಯ ದೃಢೀಕರಣಂಚ ಇತಿ ವಿಷಯಕ ಸತ್ರೇ ಸ್ವಕೀಯೇ ಉದ್ಘಾಟನ ಉದ್ಬೋಧನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬ್ರಿಕ್ಸ್ ನಿರಂತರತಾ ಕ್ರಿಯಾನ್ವಯನ ಪ್ರಣಾಳ್ಯಾಃ ಏಕಂ ಕ್ರಾಂತಿಯುಗಂ ಪ್ರಸ್ತಾವಂ ಉಪಸ್ಥಾಪಿತವಾನ್. ಶ್ರೀಮೋದಿನಾ ಸಂಸೂಚಿತಂ ಯತ್ ಪ್ರತಿವರ್ಷಂ ಅಧ್ಯಕ್ಷತಾಯಾಃ ಪರಿವರ್ತನೆ ಸತ್ಯಪಿ ಸಂಘಸ್ಯ ಸಂಸ್ಥಾಗತ ಗತಿಶೀಲತಾ ತಥಾ ಪೂರ್ವಂ ತಿಷ್ಠೇತ್ ತದರ್ಥಂ ಟ್ರೈಕಾ ಪ್ರಣಾಳ್ಯಾಃ ಮಾಧ್ಯಮೇನ ಸರ್ವೇಷಾಂ ಸಂಕಲ್ಪಾನಾಂ ನಿಷ್ಪತ್ತೀನಾಂಚ ನಿರಂತರಂ ಪುನರೀಕ್ಷಣಂ ವಿಧಾಸ್ಯತೆ. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಬಲಪೂರ್ವಕಂ ಪ್ರೋಕ್ತಂ ಯತ್ ಬ್ರಿಕ್ಸ್ ದೇಶೈಃ ಆಗಾಮಿ ವಿಂಶತಿ ವರ್ಷಾಣಾಂ ಕೃತೆ ಏಕಾ ನೂತನಾ ಸುದೃಢಾ ಮಹತ್ವಾಕಾಂಕ್ಷಿ ಚ ಕಾರ್ಯಸೂಚಿ ರಚಯಿತವ್ಯಾ. ಯಸ್ಯಾಃ ಆರಂಭಃ ಸಂಘಸ್ಯ ಸ್ವಕೀಯಾತ್ ಕಾರ್ಯಪ್ರಣಾಳೀ ಪರಿವರ್ತನಾತ್ ಏವ ಭವಿತುಮರ್ಹತಿ.
1: ಅಬ್ ಸಮಯ ಹೈ ಕಿ ಹಮ್ ಬ್ರಿಕ್ಸ್ ಮೇ हमारी एकता और सहमति को वैश्विक मंच पर ठोस परिणामों में बदले. अगले 20 वर्षों के लिए हमें एक नए और एम्बिशियस एजेंडा पर काम करना होगा. इसकी शुरुआत हमें अपने खुद के वर्किंग सिस्टम से करनी होगी. ब्रिक्स की अध्यक्षता हर वर्ष बदलती है, किंतु इसकी वजह से हमारा इंस्टीट्यूशनल मोमेंटम नहीं रुकना चाहिए.
0: ಪ್ರಧಾನಮಂತ್ರಿ ಕಠಿಣ ಸಮಯ ಸಾಹಾಯ್ಯ ಸುಕರಂ ಕರ್ತು ಸಂಬದ್ಧ ದೇಶಾನಾಂ ಸಮುದ್ರೀಯ ಪ್ರಾಧಿಕಾರಿಣ ಕೂಟನೀತಿಕ ಲಕ್ಷ್ಯಂ ಚ ಯೋಜಯಿತುಂ ಸಿಫೇರ್ಸ್ ಆಪತ್ಕಾಲೀನ ಸಮರ್ಥನ ಜಾಲಸ್ಯ ಸ್ಥಾಪನಾಯಾಃ ಪ್ರಸ್ತಾವಂ ಅಪಿ ಅಕರೋತ್. ಶ್ರೀಮೋದಿ ಅವದತ್ ಯತ್ ವೈಶ್ವಿಕ ವ್ಯಾಪಾರೆ ನಾವಿಕಾನಾಂ ಮಹತೀಂ ಯೋಗದಾನಂ ಭವತಿ ತಥಾಪಿ ಕಷ್ಟಕಾಲೆ ತೇ ಪ್ರಾಯಃ ಸ್ವಸಮರ್ಥನಸ್ಯ ಅಭಾವಂ ಅನುಭವಂತಿ. ಚೈನಾ ಸದರ್ನ್ಸ್ ಏರ್ಲೈನ್ಸ್ ಇತ್ಯನೇನ ಅದ್ಯ ಉಕ್ತಂ ಯತ್ ತೇ ಅಸ್ಮಿನ್ ಮಾಸೆ ಏಕವಿಂಶತಿ ದಿನಾಂಕಾತ್ ಗ್ವಾಂಗ್ಝೌ ನವದೆಹಲಿ ನಗರಯೋಃ ಮಧ್ಯೆ ನಿಯಮಿತ ಯಾತ್ರಿ ವಿಮಾನಯಾನಾನಿ ಪುನಃ ಆರಭ್ಯ ಷಟ್ ವರ್ಷಾಣಾಂ ಸ್ಥಗನಂ ಸಮಾಪ್ಯತೆ. ವಿಂಶತ್ಯಧಿಕ ದ್ವಿಸಹಸ್ರತಮೇ ವರ್ಷೆ ಕೋವಿಡ್ 19 ಮಹಾಮಾರ್ಯಾಃ ಆರಂಭಾತ್ ಅನಂತರಂ ಭಾರತ ಚೀನ ದೇಶಯೋಃ ಮಧ್ಯೆ ವಿಮಾನ ಸೇವಾ ಸ್ಥಗಿತಾಃ ಆಸನ್. ಮಹಿಳಾ ಹಾಕಿ ಕ್ರೀಡಾಯಾಂ ಚೀನಸ್ಯ ಮೋಕಿನಗರೆ ಆಯೋಜಿತಾಯಾಂ ಕನಿಷ್ಠ ಏಷಿಯಾ ಚಷಕ ಸ್ಪರ್ಧಾಯಾಂ ದಕ್ಷಿಣ ಕೊರಿಯಾ ದೇಶಂ 5-1 ಇತಿ ಅಂಕೈಃ ಪರಾಭೂಯ ಭಾರತಂ ಅಂತಿಮ ಚರಣಂ ಪ್ರಾವಿಶತ್ ಇತಿ ವಾರ್ತಾಃ.

ಇದೊಂದು ಸಂದೇಶ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವ ಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ, ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ, ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ.

ಇವತ್ತಿನ ಕಾರ್ಯಕ್ರಮದ ವಿಷಯ ಅಂತ ಹೇಳಿದ್ರೆ ನೋಡಿ, ನಮ್ಮ ಮನೇಲಿ ಯಾರಾದ್ರೂ ಬಾಗ್ಲು ತೆರೆದ ತಕ್ಷಣ ಓಡ್ ಬಂದು ನೀವ್ ಬಂದ್ರ ಅನ್ನಂತೆ ಬಾಲ ಅಲ್ಲಾಡಿಸುತ್ತಾ ಸ್ವಾಗತಿಸುವಂತ ಜೀವ ಒಂದಿದೆಯಲ್ಲ, ನಾವ್ ಎಷ್ಟೇ ಕೋಪದಲ್ಲಿದ್ರು ಎಷ್ಟೇ ಬೇಸರದಲ್ಲಿದ್ರು ನಮ್ಮ ಮುಖ ನೋಡಿದ ತಕ್ಷಣ ತನ್ನ ಪುಟ್ಟ ಕಣ್ಣುಗಳಲ್ಲಿ ಪ್ರೀತಿ ತುಂಬಿಕೊಂಡು ನಮ್ಮ ಬಳಿ ಬಂದು ಕುಳಿತುಕೊಳ್ಳುವಂತಹ ಜೀವ, ಅದು ಕೇವಲ ಒಂದು ಸಾಕು ಪ್ರಾಣಿಯಲ್ಲ, ಅದು ನಮ್ಮ ಮನೆಯ ಒಂದು ಸದಸ್ಯ, ನಮ್ಮ ಕುಟುಂಬದ ಒಂದು ಭಾಗ. ನಾಯಿ ಇರಬಹುದು, ಬೆಕ್ಕಿರಬಹುದು, ಮೊಲನೇ ಆಗಿರಬಹುದು, ಹಕ್ಕಿಗಳಾಗಿರಬಹುದು, ಅವುಗಳಿಗೆ ನಮ್ಮ ಭಾಷೆ ಮಾತನಾಡಲು ಬರೋದಿಲ್ಲ. ಆದ್ರೆ ಆಶ್ಚರ್ಯ ಅಂದ್ರೆ ನಾವು ಹೇಳದ ಮಾತುಗಳನ್ನ ಅವು ಅರ್ಥ ಮಾಡಿಕೊಳ್ತವೆ, ನಮ್ಮ ಧ್ವನಿಯಲ್ಲಿರುವಂತಹ ನೋವನ್ನ ಗುರುತಿಸುತ್ತವೆ, ನಮ್ಮ ಕಣ್ಣೀರನ್ನ ಗಮನಿಸುತ್ತೆ, ನಾವು ಒಂಟಿಯಾಗಿದ್ದಾಗ ನಮ್ಮ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತೆ.

ನಾವು ಅವುಗಳಿಗೆ ಊಟ ಕೊಡ್ತೇವೆ, ಆದ್ರೆ ಅವು ನಮಗೆ ಕೊಡುವುದು ಒಂದು ದಿನವೂ ಕಡಿಮೆಯಾಗದ ಪ್ರೀತಿ. ನಾವು ಕೆಲಸದಲ್ಲಿ ಬ್ಯುಸಿಯಾಗಿದ್ದೇವೆ ಅಂತ ಅವುಗಳಿಗೆ ಗೊತ್ತಾಗೋದಿಲ್ಲ. ನಮ್ಮ ಬಳಿ ಹಣ ಇದೆಯಾ ಇಲ್ವಾ ಅದು ಕೂಡ ಗೊತ್ತಾಗೋದಿಲ್ಲ. ನಮ್ಮ ಸ್ಥಾನಮಾನ, ನಮ್ಮ ಸೌಂದರ್ಯ, ನಮ್ಮ ಯಶಸ್ಸು ಯಾವುದು ಅವುಗಳಿಗೆ ಮುಖ್ಯ ಅಲ್ಲ. ನಾವು ನಾವಾಗಿದ್ದೀವಿ ಅನ್ನೋದೊಂದೇ ಅವುಗಳಿಗೆ ಸಾಕು. ನಾವೊಂದಿನ ಅವುಗಳ ಜೊತೆಗೆ ಆಟವಾಡದಿದ್ರು ಮುಂದಿನ ದಿನವೂ ಅದೇ ಪ್ರೀತಿಯಿಂದ ನಮ್ಮನ್ನ ಕಾಯುತ್ತೆ. ನಾವು ಅವುಗಳ ಮೇಲೆ ಕೋಪಗೊಂಡ್ರು ಸ್ವಲ್ಪ ಸಮಯದ ನಂತರ ಮತ್ತೆ ನಮ್ಮ ಕಾಲಿನ ಬಳಿ ಬಂದು ಕುಳಿತುಕೊಳ್ಳುತ್ತೆ. ಬಹುಶಃ ಅದಕ್ಕೆ ಸಾಕು ಪ್ರಾಣಿಗಳ ಪ್ರೀತಿ ಮನುಷ್ಯರ ಪ್ರೀತಿಗಿಂತಲೂ ಕೆಲವೊಮ್ಮೆ ಹೆಚ್ಚು ಪರಿಶುದ್ಧ ಅಂತ ಅನ್ಸುತ್ತೆ. ಯಾಕಂದ್ರೆ ಅವು ನಮ್ಮಿಂದ ಏನನ್ನೂ ಕೂಡ ನಿರೀಕ್ಷಿಸೋದಿಲ್ಲ.

ಆದ್ರೆ ಒಂದ್ ದಿನ ನಮ್ಮ ಮನೆಯ ಆ ಪುಟ್ಟ ಹೆಜ್ಜೆಗಳ ಸದ್ದು ನಿಂತು ಹೋಗ್ಬಿಡುತ್ತೆ. ಬಾಗಿಲಿನ ಬಳಿ ಬಾಲ ಅಲ್ಲಾಡಿಸ್ತಾ ಕಾಯ್ತಾ ಇದ್ದಂತಹ ಜೀವ ಕಾಣೋದಿಲ್ಲ. ನಾವು ಮನೆಗೆ ಬಂದಾಗ ಓಡಿ ಬರುವ ಆ ಕಣ್ಣುಗಳು ಕಾಣೋದಿಲ್ಲ. ಮನೆಯ ಒಂದು ಮೂಲೆಯಲ್ಲಿ ಅದರ ಆಟಿಗೆ ಹಾಗೇ ಇರುತ್ತೆ, ಅದರ ಆಹಾರದ ಬಟ್ಟಲು ಹಾಗೇನೆ ಇರುತ್ತೆ, ಆದ್ರೆ ಅದು ಮಾತ್ರ ಇರೋದಿಲ್ಲ. ಆಗ ನಮ್ಗೆ ಅರ್ಥವಾಗುತ್ತೆ, ಅದು ನಮ್ಮ ಮನೆಯಲ್ಲಿ ಕೇವಲ ಒಂದು ಜೀವಿಯಾಗಿರಲಿಲ್ಲ, ಅದು ನಮ್ಮ ಪ್ರತಿದಿನದ ಬದುಕಿನ ಒಂದು ಭಾಗವಾಗಿತ್ತು ಅಂತ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17ರಿಂದ ಒಂದು ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ವೈದ್ಯರು ಮತ್ತು ಸಿಬ್ಬಂದಿಯ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡುಬಂದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ 3ರಿಂದ 5 ವರ್ಷ ಸೇವೆ ಸಲ್ಲಿಸಿರುವ ವೈದ್ಯರನ್ನು ಖಾಯಂಗೊಳಿಸುವ ಬಗ್ಗೆಯೂ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಹಾರದ ಗುಣಮಟ್ಟ ನೋಡಿ ಸೇವಿಸಿ ಎಂದು ಸಾರ್ವಜನಿಕರಿಗೆ ಸಂದೇಶ ರವಾನಿಸಿದ್ದಾರೆ. ಈಗಾಗಲೇ ಕಲಬೆರಕೆ ಆಹಾರಕ್ಕೆ ಸಂಬಂಧಿಸಿದಂತೆ ಹಲವು ಹಂತಗಳಲ್ಲಿ ತಪಾಸಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಪರಿಗಣಿಸುವಂತೆ ಬೇಡಿಕೆ ಇದ್ದು, ಈ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು

0: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆನೇಕಲ್ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಒಕ್ಕೂಟ ಸಲ್ಲಿಸಿರುವ ವಿವಿಧ ಬೇಡಿಕೆಗಳು ಸರ್ಕಾರದ ಗಮನದಲ್ಲಿವೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಹಿನ್ನೆಲೆಯಲ್ಲಿ ಶಾಲಾ ಸಮಯ ಬದಲಾವಣೆ ಮಾಡುವಂತೆ ಮನವಿ ಮಾಡಲಾಗಿದೆ. ಈ ಕುರಿತು ವಿವಿಧ ಇಲಾಖೆಗಳೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಖಾಸಗಿ ಶಾಲೆಗಳ ಆರ್ಆರ್ ನವೀಕರಣ ಹಾಗೂ ಬೆಂಗಳೂರು ನಗರದಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ಮನೆ ಬಾಡಿಗೆ ಭತ್ತೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರಿಗೂ ನೀಡುವಂತೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಈ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಮಾತನಾಡಿ, ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದು ರಾಜ್ಯದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಗಣನೀಯ ಸುಧಾರಣೆ ಕಂಡುಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಾರಿ ನಿರ್ದೇಶನಾಲಯಕ್ಕೆ ತಮ್ಮ ವಿರುದ್ದ ದೂರು ನೀಡಿದ ವ್ಯಕ್ತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿ ನೀಡಲಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಹಾಗೂ ತಮ್ಮ ಬೆಂಬಲಿಗರ ನಿವಾಸದಲ್ಲಿ ನಡೆಸಿದ ಇಡಿ ಶೋಧ ಕಾರ್ಯಾಚರಣೆಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದ್ದಾರೆ. ಇಡಿ ಆರೋಪಗಳು ಕೇವಲ ಶಂಕಿತ ಮತ್ತು ಆರೋಪಿತ ಅಂಶಗಳಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ನೋಟಿಸ್ ನೀಡಿದರೆ ಉತ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಅವರು, ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಹೇಳಿದ್ದಾರೆ. ವಿದೇಶದಲ್ಲಿ ಹೂಡಿಕೆ ಮಾಡುವುದು ಕಾನೂನು ಬಾಹಿರವೇ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ದ ಇಡಿ ಅಧಿಕಾರಿಗಳು ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, ಇಡಿ ಅಧಿಕಾರಿಗಳು ಜಾರಕಿಹೊಳಿ ಅವರ ಹಣದ ಜಾಡು ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ತನಿಖಾ ಸಂಸ್ಥೆಯೊಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವುದರಿಂದ ತಪ್ಪಿತಸ್ಥರೆಂದು ಸಾಬೀತುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಈ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ರಾಜ್ಯಾದ್ಯಂತ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭಿಯಾನದ ಭಾಗವಾಗಿ 12 ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಆಶೀರ್ವಾದ ದೀಪ ಎಂಬ ಕಾರ್ಯಕ್ರಮ ಹಾಗೂ ಭಾರತದ ಕನಸು ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಮತ್ತು ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತಿದೆ. ದೇಶದಲ್ಲಿ ಆಗಿರುವ ಪರಿವರ್ತನೆಯನ್ನು ತೋರಿಸಲು ನಮೋ ಸೇವಾ ಬೀದಿ ನಾಟಕ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ನೀರು ಪ್ರಾಯೋಗಿಕವಾಗಿ ಚಿತ್ರದುರ್ಗದ ಗೋನೂರು ಕೆರೆ ತಲುಪಿದೆ. ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೋನೂರು ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 80 ಕೆರೆಗಳನ್ನು ತುಂಬಿಸುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು 2028ರ ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಯೋಜನೆಯಡಿ ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ವ್ಯಾಪ್ತಿಯ 367 ಕೆರೆಗಳಿಗೆ ನೀರು ಒದಗಿಸುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಿವಿಧ ಸಮುದಾಯಗಳ ಭವನ ನಿರ್ಮಾಣ ಹಾಗೂ ಅಭಿವೃದ್ದಿ ಕಾಮಗಾರಿಗಳಿಗೆ ಅಗತ್ಯವಿರುವ ಅನುದಾನ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಳೆಯ ವಸತಿ

0: ಶಾಲೆಗಳ ಸುಧಾರಣೆ ಹಾಗೂ ಹೊಸ ವಸತಿ ಶಾಲೆಗಳನ್ನು ಮಂಜೂರು ಮಾಡುವ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯಲ್ಲಿ ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ರೈತ ಕುಟುಂಬಗಳ ಜಮೀನು ವ್ಯಾಜ್ಯಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಸೂಚಿಸಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ನಡೆದ ಪ್ರಜಾಸೇವೆ ಆಂದೋಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೊತ್ತತ್ತಿ ಹೋಬಳಿಯಲ್ಲಿ 1960 ಹಿಂದಿನಿಂದಲೂ ಕೆಲವು ಕುಟುಂಬಗಳು ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದು ಕೆಲವರ ಬಳಿ ಅಗತ್ಯ ದಾಖಲೆಗಳಿವೆ. ಇನ್ನು ಕೆಲವು ಕುಟುಂಬಗಳ ಬಳಿ ದಾಖಲೆಗಳ ಕೊರತೆ ಇರುವುದರಿಂದ ಜಮೀನು ಸಂಬಂಧಿತ ವ್ಯಾಜ್ಯಗಳು ಉಂಟಾಗಿವೆ ಎಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಜಿಲ್ಲೆಯ ಎನ್ಎಚ್ 748A ಹೆದ್ದಾರಿಯ ಕಿಲೋಮೀಟರ್ 273.4 331.33 ರಸ್ತೆ ಅಭಿವೃದ್ಧಿ ವಿಸ್ತರಣೆ ಹಾಗೂ ಸುಧಾರಣೆ ಕಾಮಗಾರಿಗೆ ಸಂಬಂಧಿಸಿದಂತೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಭೂಸ್ವಾಧೀನ ಅಧಿಸೂಚನೆ ಹೊರಡಿಸಿದೆ. ಬೆಳಗಾವಿ ರಾಯಚೂರು ಹೆದ್ದಾರಿ ಕಾಮಗಾರಿ ವಿಳಂಬವಾಗಿದ್ದ ಹಿನ್ನೆಲೆಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ಇದೀಗ ಭೂಸ್ವಾಧೀನ ಅಧಿಸೂಚನೆ ಪ್ರಕಟವಾಗಿದ್ದು ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯ ಮುಂದಿನ ಹಂತಗಳಿಗೆ ವೇಗ ದೊರೆತಿದೆ. ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ನಗರದಲ್ಲಿ ನಡೆಯುತ್ತಿರುವ ವಿವಿಧ ಸರ್ಕಾರಿ ಕಟ್ಟಡಗಳ ಕಾಮಗಾರಿಗಳನ್ನು ಇಂದು ವೀಕ್ಷಿಸಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಕಾಮಗಾರಿ ವೀಕ್ಷಿಸಿದ ಸಚಿವರು ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಹಾಸನದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ವೀಕ್ಷಿಸಿ ಅಗತ್ಯ ಅನುದಾನ, ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ 44 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಖಾಸಗಿ ಕೊಳವೆ ಬಾವಿಗಳಿಂದ ಕುಡಿಯುವ ನೀರನ್ನು ಪೂರೈಸುವ ಮೂಲಕ ಜನ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವೈ ನವೀನ್ ಭಟ್ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇದೇ 14 ಪ್ರಾಣಿವಧೆ ಹಾಗೂ ಮಾಂಸ ಮಾರಾಟ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17 1 ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: 100 ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ಲಕ್ಷಾಂತರ ಅವಕಾಶಗಳು.
3: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಸಮಯ ಆಗಿದೆ 6:51:22. ನ್ಯೂ ಟ್ಯೂನ್ ಮಾಡಿರುವುದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾನು ಭವ್ಯ ಗಿರೀಶ್. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಕ್ಯೂಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಒಂದು ಹಾಡಿನ ನಂತರ ಏನ್ ಟಾಪಿಕ್ ಅಂತ ಡಿಸ್ಕಸ್ ಮಾಡೋಣ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಒಂದು ಕ್ಯೂಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಹೇಳಿದೆ. ಏನು ಅಂತ ಅಂದರೆ, ಅಮ್ಮ ನೀನು ನನ್ನ ಕ್ಲಾಸ್ ಟೀಚರ್ ಆಗಿದ್ರೆ ಅಂತ ಎಷ್ಟು ಮಕ್ಕಳು ತಾಯಿದೀರಿಗೆ ಹೇಳಿದ್ದಾರೆ. ಅಮ್ಮ ಅಂದರೆ ಮಕ್ಕಳಿಗೆ ಬರೀ ಅಮ್ಮ ಆಗಿರಲ್ಲ, ಅವರು ಮೊದಲ ಗೆಳತಿ, ಮೊದಲ ಗುರು, ಎಲ್ಲರೂ ಹೇಳ್ಕೊಳ್ಳುವಂಥ ವ್ಯಕ್ತಿ. ಅದಕ್ಕೆ ಕೆಲವೊಮ್ಮೆ ಮಕ್ಕಳು, ಅಮ್ಮ ನೀನೇ ನನ್ನ ಕ್ಲಾಸ್ ಟೀಚರ್ ಆಗು, ನೀನು ನಮ್ಮ ಸ್ಕೂಲಿಗೆ ಸೇರ್ಕೋ ಟೀಚರ್ ಆಗಿ ಅಂತ ಹೇಳಿರ್ತಾರಲ್ವಾ. ಇಂತಹ ಆಸೆನ ನಿಮ್ಮ ಮಗು ಕೂಡ ನಿಮಗೆ ಹೇಳಿದ್ಯಾ? ಹಾಗಾದರೆ ಮತ್ತೆ ಆಗ್ತಡ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480.

1013ಗೆ ಅಮ್ಮ ಜೊತೆಯಲ್ಲಿ ಶಾಲೆಯಲ್ಲೂ ಇರಬೇಕು, ಅಮ್ಮನೇ ಪಾಠ ಮಾಡಬೇಕು, ಅಲ್ಲೂ ಕೂಡ ಅಮ್ಮನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡದೇ ಇರುವಂತಹ ಮಕ್ಕಳು ಎಷ್ಟೋ ಮಂದಿ ಇದ್ದಾರೆ. ನಿಮ್ಮ ಮಗು ಕೂಡ ಈ ತರಹ ಪುಟ್ಟ ಪುಟ್ಟ ಮುದ್ದಾದ ಆಸೆಯನ್ನು ನಿಮ್ಮ ಹತ್ರ ವ್ಯಕ್ತಪಡಿಸಿದರೆ ನೀವು ನಮಗೆ ವಾಟ್ಸಪ್ ಮಾಡಿ ಆ ಸಂದೇಶನ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಗಣಪತಿಬಪ್ಪ.
1: ಗಣೇಶ ಬಂದ ಸಂಭ್ರಮ ತಂದ.
2: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
1: ಗಣೇಶನನ್ನು ಮನೆಗೆ ತರುವಾಗ
2: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
1: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
2: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
1: ನಮ್ಮ ಭಕ್ತಿ ಗಣಪನಿಗೆ,
2: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
1: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

0: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
1: ನಗುವ ನಮ್ಮ ಜಮನ
2: ಓ ಗಣೇಶ,
1: ನಗಿಸೋ ನಮ್ಮ ಜನನ
2: ಓ ಗಣೇಶ,
1: ಕಾಪಾಡು
0: ಕಾಪಾಡು. ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
1: ಗಣಪತಿ ಬಪ್ಪ ಮೋರಿಯ, ಅರಸೋ ನಮ್ಮ
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ ಮಗುವಿನ ಮನಸ್ಸಿನಲ್ಲಿ ಅಮ್ಮ ಅಮ್ಮ ನನ್ನ ಕ್ಲಾಸ್ ಟೀಚರ್ ಆಗಿದ್ರೆ ನನ್ನ ಸ್ಕೂಲಲ್ಲೇ ಟೀಚರ್ ಆಗಿದ್ರೆ ಅಂತ ಎಷ್ಟೋ ಮಕ್ಕಳ ಆಸೆ ಆಗಿರುತ್ತೆ. ನಾವು ದೊಡ್ಡವರಾಗಿ ಯೋಚಿಸಿದಾಗ ಇದು ಸಣ್ಣ ಆಸೆ ಅಂತ ಕಾಣಿಸ್ಬಹುದು, ಆದರೆ ಮಗು ಮನಸ್ಸಲ್ಲಿ ಅಮ್ಮನ ಸ್ಥಾನ ಬಹಳ ವಿಶೇಷ. ಮಗುವಿಗೆ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗೋವರೆಗೂ ದಿನಾಲೂ ಸಣ್ಣ ಸಣ್ಣ ವಿಷಯಗಳಲ್ಲಿ ಅಮ್ಮ ಇರ್ತಾಳೆ. ಬೆಳಗ್ಗೆ ಎಬ್ಸೋದಮ್ಮ, ಯೂನಿಫಾರ್ಮ್ ಹಾಕೋದಮ್ಮ, ಲಂಚ್ ಬಾಕ್ಸ್ ಕಟ್ಟೋದಮ್ಮ, ಸ್ಕೂಲಿಗೆ ಹೋಗುವಾಗ ಕೈ ಬೀಸಿ ಬಾಯಿ ಮಾಡೋದು ಕೂಡ ಅಮ್ಮ ಅಮ್ಮ ಅಮ್ಮ. ಹೀಗಾಗಿ ಮಗುವಿನ ದಿನಚರಿಯಲ್ಲಿ ಅಮ್ಮ ಒಂದು ಸಹಜವಾದ ಭಾಗವಾಗಿರ್ತಾಳೆ. ಅದಕ್ಕೆ ಬಹುಶಃ ಮಗು ಯೋಚಿಸಬಹುದು, ಅಮ್ಮ ನನ್ನ ಸ್ಕೂಲಲ್ಲಿ ಕೂಡ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ತರ ನಿಮ್ಮ ಮಗು ಕೂಡ ಯಾವತ್ತಾದ್ರೂ ಈ ಆಸೆಯನ್ನ ನಿಮ್ಮಲ್ಲಿ ವ್ಯಕ್ತಪಡಿಸಿದ್ಯಾ ಅಂತ ಮಾತಾಡ್ತಾ ಇದ್ವಿ. ಯಾರು ಮೆಸೇಜ್ ಮಾಡಿದ್ದಾರೆ ಅಂದ್ರೆ ಶಾಂತಾಚಾರ ಬಡಿಗೇರ ಕುಕನೂರ್ ಅವರು ಮೆಸೇಜ್ ಮಾಡಿದ್ದಾರೆ. ಹೌದು, ನೀವು ಹೇಳ್ತಾ ಇರೋದು ತುಂಬ ಸತ್ಯ. ಅಮ್ಮ ಮತ್ತು ಮಗುವಿನ ಸಂಬಂಧ ಜಗತ್ತಿನ ಅತ್ಯಂತ ಪವಿತ್ರ, ಸುಂದರ ಮತ್ತು ಬಲವಾದ ಸಂಬಂಧವಾಗಿದೆ. ನೀವು ಹೇಳಿದಾಗೆ ತಾಯಿ ಕೇವಲ ಜನ್ಮ ನೀಡೋಳಲ್ಲ, ಅವಳು ಪ್ರತಿದಿನ ಮಾರ್ಗದರ್ಶಕಿಯಾಗಿ, ಆಪ್ತ ಗೆಳತಿಯಾಗಿ, ಗುರುವಾಗಿ ಹುಟ್ಟದಾಗಿಂದ ಯಾವಾಗಲೂ ಮಗುವಿನ ಜೊತೆ ಇರ್ತಾಳೆ. ಸೊ ಮಕ್ಕಳಿಗೆ ಆ ಆಸೆ ಸಹಜ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಈ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ ಒಂದು ಸುಂದರ ಗೀತೆಯ ನಂತರ.

ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ, ಅಮ್ಮ ನನ್ನ ಕ್ಲಾಸ್ ಟೀಚರ್ ಆದ್ರೆ ಅಂತ ಮಕ್ಕಳು ಆಸೆಯನ್ನ ವ್ಯಕ್ತಪಡಿಸಿದಾರಾ ಅಂತ ಮಾತಾಡ್ತಾ ಸಾಕ್ತಾ ಇದ್ವಿ. ಮಕ್ಕಳಿಗೆ ಎಷ್ಟು ಮುದ್ದಾದ ಕಲ್ಪನೆ ಇರುತ್ತೆ ಅಂದ್ರೆ, ಕೆಲವೊಂದ್ ಸಾರಿ ಎಷ್ಟು ಇನ್ನೋಸೆಂಟ್ ಅವರು ಅಂತ ಅಂದ್ರೆ, ಅಮ್ಮ ಟೀಚರ್ ಆದ್ರೆ ನನ್ನ ಬರ್ಡೇ ಟೈಮಲ್ಲಿ ಮೋಸ್ಟ್ಲಿ ಚಾಕ್ಲೇಟ್ ಹಂಚೋಕೆ ಎಕ್ಸ್ಟ್ರಾ ಪರ್ಮಿಷನ್ ಕೊಡ್ಬೋದು ಅಂತ ಅನ್ಕೋತಾರೆ. ಹಾಗೆ ನಾನು ಲೇಟ್ ಆಗಿ ಹೋದ್ರೂ ಕೂಡ ಅಟೆಂಡೆನ್ಸ್ ಆಗ್ತಾಳೇನೋ, ನನ್ನ ಫ್ರೆಂಡ್ ಜೊತೆ ಜಗಳ ಆಡಿದ್ರೆ ಇಬ್ಬರನ್ನು ಕೂರಿಸಿ ಸಮಾಧಾನ ಮಾಡಿ ನನ್ನ ಕಡೆನೇ ಮಾತಾಡ್ತಾಳೇನೋ, ಹಾಗೆ ನನ್ನ ಏನಾದರೂ ಡ್ರಾಯಿಂಗ್ ಬರೆಯೋಕೆ ಕೊಟ್ಟಿದ್ರೆ ನನ್ನ ಡ್ರಾಯಿಂಗ್ನೇ ಹೊಗಳ್ತಾಳೇನೋ ಅಂತ ಎಲ್ಲ ಇಷ್ಟೆಲ್ಲ ಮುದ್ದಾದ ಕಲ್ಪನೆಗಳು ಮಕ್ಕಳಿಗಿರುತ್ತೆ ಅಂತ ಅನಿಸುತ್ತೆ. ಆದರೆ ಅದರ ರಿಯಾಲಿಟಿ ಬೇರೆ ಆಗಿರುತ್ತೆ. ಆದರೂ ಕೂಡ ಮಕ್ಕಳ ಈ ಮುದ್ದಾದ ಕಲ್ಪನೆ ತುಂಬ ಖುಷಿ ಕೊಡುತ್ತೆ. ಇದೇ ರೀತಿ ನಿಮ್ಮ ಮಕ್ಕಳು ಕೂಡ, ಅಮ್ಮ ನೀನು ನನ್ನ ಕ್ಲಾಸ್ ಟೀಚರ್ ಆಗಬೇಕಿತ್ತು ಅಥವಾ ನನ್ನ ಸ್ಕೂಲಲ್ಲಿ ನೀನು ವರ್ಕ್ ಮಾಡಬೇಕಿತ್ತು ಅಂತ ನಿಮಗೆ ಹೇಳಿದರೆ, ಆ ಮುದ್ದಾದ ಮೆಸೇಜನ್ನು ಕೂಡ ನೀವು ನಮಗೆ ವಾಟ್ಸಪ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480909013.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಸಮಯ ಆಗಿದೆ 7:32:39. ನ್ಯೂಟ್ಯೂನ್ ಮಾಡಿರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಂಸತ್

0: ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಹತ್ತಿರ ಬಂದಿದೆ. ಇದಾದ ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ತಾಯಿ ಮಗುವಿನ ಒಂದು ಪುಟ್ಟ ಆಸೆ, ಮಗುವಿಗೆ ತಾಯಿ ಕ್ಲಾಸ್ ಟೀಚರ್ ಆಗಿದ್ದರೆ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಸಾಗಿದ್ವಿ. ನಿಮ್ಮೆಲ್ಲರಿಗೂ ಈ ಟಾಪಿಕ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಮಕ್ಕಳ ಜೊತೆ ಮಾತನಾಡೋಣ, ಅವ್ರ ಮಾತುಗಳನ್ನ ಕೇಳೋಣ. ಯಾಕಂದರೆ ಅವ್ರು ದೊಡ್ಡವರಾದ್ಮೇಲೆ ಅವರ ಧ್ವನಿಯಲ್ಲಿ ಬರುವ ಆ ಚಿಕ್ಕ ಚಿಕ್ಕ ಬದಲಾವಣೆಗಿಂತ ಈಗಿನ ಅಮ್ಮ ಅನ್ನೋ ಕರೆ, ಅದಕ್ಕೆ ಸಿಗೋ ಸಿಹಿ ಮತ್ತೊಂದಿಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.
1: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಡದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನವಾದ ಇಂದು ಐತಿಹಾಸಿಕ ನವದೆಹಲಿ ಘೋಷಣೆ 2026 ಅಳವಡಿಸಿಕೊಳ್ಳಲಾಗಿದೆ. ಇದರ ಮೂಲಕ ಬ್ರಿಕ್ಸ್ ರಾಷ್ಟಗಳು ಜಾಗತಿಕ ಧ್ರುವೀಕರಣ, ಅಂತಾರಾಷ್ಟೀಯ ಶಸ್ತಾಸ್ತ್ರ ವೆಚ್ಚದ ಏರಿಕೆ ಹಾಗೂ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿವೆ. ಸುಸ್ಥಿರ ಅಭಿವೃದ್ಧಿ, ಹಸಿವು ಮತ್ತು ಬಡತನದ ನಿರ್ಮೂಲನೆ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳನ್ನು ಎದುರಿಸಲು ಪ್ರತಿಯೊಂದು ದೇಶದ ದೃಷ್ಟಿಕೋನಗಳನ್ನು ಗೌರವಿಸುವ ಬಹುಪಕ್ಷೀಯ ವಿಧಾನವನ್ನು ಬ್ರಿಕ್ಸ್ ನಾಯಕರು ಬಲವಾಗಿ ಬೆಂಬಲಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಕಳವಳ ವ್ಯಕ್ತಪಡಿಸಿದ ಬ್ರಿಕ್ಸ್ ಒಕ್ಕೂಟ, ಯುದ್ಧ ನಿರತ ದೇಶಗಳು ಗರಿಷ್ಠ ಸಂಯಮ ಕಾಯ್ದುಕೊಳ್ಳಬೇಕು ಮತ್ತು ವಿಶ್ವಸಂಸ್ಥೆಯ ನಿಯಮಾವಳಿಗಳಿಗೆ ಬದ್ಧವಾಗಿ ನಾಗರಿಕರು ಹಾಗೂ ನಾಗರಿಕರ ಮೂಲಸೌಕರ್ಯಗಳ ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದೆ. ಅಂತಾರಾಷ್ಟೀಯ ಅಣುಶಕ್ತಿ ಸಂಸ್ಥೆಯ ಸಂಪೂರ್ಣ ಭದ್ರತಾ ವ್ಯಾಪ್ತಿಯಲ್ಲಿರುವ ಶಾಂತಿಯುತ ಪರಮಾಣು ಸೌಲಭ್ಯಗಳು ಮತ್ತು ನಾಗರಿಕ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ವಿರೋಧಿಸಿದ ನಾಯಕರು ಅಣು ಸುರಕ್ಷತೆಯನ್ನು ಸದಾ ಕಾಯ್ದುಕೊಳ್ಳಬೇಕು ಎಂದಿದ್ದಾರೆ. ಗಾಜಾಪಟ್ಟಿಯಲ್ಲಿ ತಕ್ಷಣದ ಕದನ ವಿರಾಮ ಜಾರಿ, ತಡೆರಹಿತ ಮಾನವೀಯ ನೆರವು ಪೂರೈಕೆ ಹಾಗೂ ಪ್ಯಾಲೆಸ್ತೀನ್ ಜನತೆಯ ನ್ಯಾಯಸಮ್ಮತ ಹಕ್ಕುಗಳ ಈಡೇರಿಕೆಯ ಮೂಲಕವೇ ಇಸ್ರೇಲ್ ಪ್ಯಾಲೆಸ್ತೀನ್ ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಸಾಧ್ಯ ಎಂದು ಪುನರುಚ್ಚರಿಸಲಾಗಿದೆ. ಇದೇ ವೇಳೆ ಯಾವುದೇ ರೂಪದ ಭಯೋತ್ಪಾದನೆಯನ್ನು ತೀಕ್ಷ್ಣವಾಗಿ ಖಂಡಿಸಿದ ಬ್ರಿಕ್ಸ್ ನಾಯಕರು ಕಳೆದ ವರ್ಷ ಏಪ್ರಿಲ್ 22 ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದರು. ಗಡಿಯಾಚೆಗಿನ ಭಯೋತ್ಪಾದಕರ ಸಂಚಾರ, ಉಗ್ರವಾದಕ್ಕೆ ಹಣಕಾಸು ನೆರವು ಹಾಗೂ ಸುರಕ್ಷಿತ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ಒಕ್ಕೂಟದ ದೇಶಗಳು ತಮ್ಮ ಬದ್ಧತೆಯನ್ನು ಪ್ರಕಟಿಸಿವೆ. ಕ್ರೀಡೆಯನ್ನು ಸಾಮಾಜಿಕ ಅಭಿವೃದ್ಧಿಯ ಮಾಧ್ಯಮ ಎಂದು ಗುರುತಿಸಿರುವ ಬ್ರಿಕ್ಸ್ ನವದೆಹಲಿ ಘೋಷಣೆ ಭಾರತ

0: ಪ್ರಸ್ತಾಪಿಸಿದ್ದ ಕ್ರೀಡಾ ತಂತ್ರಜ್ಞಾನ ಕಾರ್ಯಪಡೆ ರಚನೆ ಹಾಗೂ ಕ್ರೀಡಾ ಸಾಮಗ್ರಿಗಳ ಉತ್ಪಾದನಾ ಸಮಾವೇಶ ಆಯೋಜನೆಗೆ ಪೂರ್ಣ ಸಮ್ಮತಿ ಸೂಚಿಸಿವೆ. ಕ್ರೀಡಾಪಟುಗಳ ಪ್ರದರ್ಶನ ಮೌಲ್ಯ, ಪಾರದರ್ಶಕತೆ ಹಾಗೂ ಆಡಳಿತ ಸುಧಾರಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಪ್ರಮುಖ ಎಂದು ಒಕ್ಕೂಟ ಪ್ರತಿಪಾದಿಸಿದೆ. ಕಳೆದ ತಿಂಗಳು ವಿಶಾಖಪಟ್ಟಣಂನಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಮಂಡಿಸಿದ್ದ ಪ್ರಮುಖ ಉಪಕ್ರಮಗಳಿಗೆ ಈ ಮೂಲಕ ಜಾಗತಿಕ ಮಾನ್ಯತೆ ದೊರೆತಂತಾಗಿದೆ. ಇದಕ್ಕೂ ಮುನ್ನ ಇಂದು ಬೆಳಿಗ್ಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಚಾಲನೆ ದೊರೆಯಿತು. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆ ಪ್ರತಿ ವರ್ಷ ಬದಲಾಗುತ್ತಿದ್ದರೂ ಸಂಸ್ಥೆಯ ಕಾರ್ಯಸಾಧನೆ ಮತ್ತು ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಬ್ರಿಕ್ಸ್ ನಿರಂತರತೆ ಮತ್ತು ಅನುಷ್ಠಾನ ವ್ಯವಸ್ಥೆಯನ್ನು ಪ್ರತಿಪಾದಿಸಿದರು. ಈ ನೂತನ ಚೌಕಟ್ಟು ಒಕ್ಕೂಟದ ಎಲ್ಲಾ ನಿರ್ಧಾರ ಮತ್ತು ಉಪಕ್ರಮಗಳ ನಿರಂತರ ಅನುಸರಣೆಗೆ ನೆರವಾಗಲಿದೆ. ಮುಂಬರುವ 20 ವರ್ಷಗಳಿಗಾಗಿ ಬ್ರಿಕ್ಸ್ ರಾಷ್ಟಗಳು ಮಹತ್ವಾಕಾಂಕ್ಷಿ ಕಾರ್ಯಸೂಚಿಯೊಂದಿಗೆ ಶ್ರಮಿಸಬೇಕಿದ್ದು ಈ ಬದಲಾವಣೆ ಒಕ್ಕೂಟದ ಆಂತರಿಕ ಕಾರ್ಯಾಚರಣಾ ವ್ಯವಸ್ಥೆಯಿಂದ ಆರಂಭವಾಗಬೇಕು ಎಂದರು. ಇನ್ನು ಜಾಗತಿಕ ವ್ಯಾಪಾರಕ್ಕೆ ಅಪಾರ ಕೊಡುಗೆ ನೀಡುವ ನಾವಿಕರು ಎದುರಿಸುವ ತುರ್ತು ಸಂದರ್ಭಗಳಲ್ಲಿ ನೆರವಾಗಲು ಸಂಬಂಧಪಟ್ಟ ರಾಷ್ಟಗಳ ಕಡಲ ಪ್ರಾಧಿಕಾರಗಳು ಹಾಗೂ ರಾಜತಾಂತ್ರಿಕ ನಿಯೋಗಗಳನ್ನು ಬೆಸೆಯುವ ನಾವಿಕರ ತುರ್ತು ಬೆಂಬಲ ಜಾಲವನ್ನು ಸ್ಥಾಪಿಸಲು ಪ್ರಧಾನಿ ಕರೆ ನೀಡಿದರು. ಬ್ರಿಕ್ಸ್ ಯಾರ ವಿರುದ್ಧವೂ ಕಾರ್ಯನಿರ್ವಹಿಸದೆ ಎಲ್ಲರನ್ನೊಳಗೊಳ್ಳುವ ಮನೋಭಾವದೊಂದಿಗೆ ಮುನ್ನಡೆಯುತ್ತಿದೆ ಎಂದರು. 18ನೇ ಬ್ರಿಕ್ಸ್ ಶೃಂಗಸಭೆಯ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜಾಗತಿಕ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಈ ವೇಳೆ ಪ್ರಧಾನಿಯವರು ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹಾಗೂ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್ ಅವರೊಂದಿಗೆ ಪ್ರತ್ಯೇಕ ಭೇಟಿ ನಡೆಸಿ ಸಮಾಲೋಚಿಸಿದರು. ಉಭಯ ದೇಶಗಳ ನಾಯಕರು ವಾಣಿಜ್ಯ, ರಕ್ಷಣೆ ಮತ್ತು ಭದ್ರತೆ, ಸಾಂಸ್ಕೃತಿಕ ಸಂಬಂಧಗಳು ಹಾಗೂ ಸಾರ್ವಜನಿಕ ಸಹಭಾಗಿತ್ವದ ವಿಸ್ತರಣೆಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದ್ದಲ್ಲದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಇದೇ ವೇಳೆ ಪ್ರಧಾನಿ ಅವರು ಅಬುದಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೂ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಮಹತ್ವವನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದು ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯುವ ಕುರಿತು ಆಶಯ ವ್ಯಕ್ತಪಡಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನದ ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರಿಕ್ಸ್ ರಾಷ್ಟಗಳ ನಾಯಕರು ಭಾರತ್ ಮಂಟಪದ ಹೊರಭಾಗದಲ್ಲಿರುವ ಆವರಣದಲ್ಲಿ ಸಸಿಗಳನ್ನು ನೆಟ್ಟರು. ನಂತರ ಅವರು ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ರಾಯ್ಗಢದಲ್ಲಿ ನಿರ್ಮಿಸಲಾದ 1.85 ಕಿಲೋಮೀಟರ್ ಉದ್ದದ ವಿಶ್ವದ ಅತ್ಯಂತ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆಯು ಪ್ರಸಿದ್ಧ ಗಿನ್ನಿಸ್ ವಿಶ್ವ ದಾಖಲೆಯ ಗೌರವಕ್ಕೆ ಪಾತ್ರವಾಗಿದೆ. ಉಕ್ಕು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೊರಬರುವ ಉಪ ಉತ್ಪನ್ನವಾದ ಸ್ಟೀಲ್ ಸ್ಲ್ಯಾಗ್ ಅನ್ನು ಶುದ್ಧೀಕರಿಸಿ ರಸ್ತೆ ನಿರ್ಮಾಣದ ಜಲ್ಲಿ ಕಲ್ಲುಗಳಿಗೆ ಪರ್ಯಾಯವಾಗಿ ಬಳಸುವ ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಕ್ಕೆ ಈ ಯೋಜನೆಯು ಬೃಹತ್ ಮೈಲಿಗಲ್ಲಾಗಿದೆ. ನವದೆಹಲಿಯಲ್ಲಿ ಇಂದು ನಡೆದ ಗಿನ್ನಿಸ್ ವಿಶ್ವ ದಾಖಲೆ ಪ್ರಮಾಣಪತ್ರ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್, ಸಿಎಸ್ಐಆರ್ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ಈ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ತಿಳಿಸಿದರು. ಈ ಕ್ರಾಂತಿಕಾರಿ ತಂತ್ರಜ್ಞಾನ ರಸ್ತೆ ನಿರ್ಮಾಣ ವೆಚ್ಚವನ್ನು ಶೇಕಡ 40% ತಗ್ಗಿಸುವುದಲ್ಲದೆ ಸಾಂಪ್ರದಾಯಿಕ ರಸ್ತೆಗಳಿಗಿಂತ 4 ಪಟ್ಟು ಹೆಚ್ಚಿನ ಬಾಳಿಕೆ ಹಾಗೂ ಶಕ್ತಿಯನ್ನು ಒದಗಿಸಲಿದೆ ಎಂದು ಸಚಿವರು ವಿವರಿಸಿದರು. ಕಸದಿಂದ ರಸ ಎಂಬಂತೆ ಈ ರಸ್ತೆಗಳಿಗೆ ಸುಮಾರು 15 ವರ್ಷಗಳವರೆಗೆ ಯಾವುದೇ ರೀತಿಯ ನಿರ್ವಹಣೆ ಅಥವಾ ದುರಸ್ತಿಯ ಅಗತ್ಯ ಇರುವುದಿಲ್ಲ ಎಂದು ಅವರು ಹೇಳಿದರು. ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿ ಇಂದು ಮಲೇಷ್ಯಾದ ಹೂಡಿಕೆ ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವ ದತ್ತುಕ್ ಸಿರಿ ಜೋಹರಿ ಅಬ್ದುಲ್ ಘನಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಾಮಾಜಿಕ

0: ಜಾಲತಾಣದ ಪೋಸ್ಟ್ನಲ್ಲಿ ಸಚಿವ ಪಿಯೂಷ್ ಗೋಯಲ್, ಸಭೆಯಲ್ಲಿ ಭಾರತ ಮಲೇಷ್ಯಾ ಆರ್ಥಿಕ ಸಹಭಾಗಿತ್ವವನ್ನು ಎರಡೂ ದೇಶಗಳು ಪರಿಶೀಲಿಸಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದು, ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುವುದು ಹಾಗೂ ಪರಸ್ಪರ ಪೂರಕ ಸಾಮರ್ಥ್ಯ ಹೊಂದಿರುವ ಕ್ಷೇತ್ರಗಳಲ್ಲಿ ಪೂರೈಕೆ ಸರಪಳಿ ಸಂಪರ್ಕಗಳನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. 6 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಗ್ಯಾಂಗ್ಝೌ ಮತ್ತು ನವದೆಹಲಿ ನಡುವಿನ ಪ್ರಯಾಣಿಕ ವಿಮಾನ ಸಂಚಾರ ಸೇವೆ ಇದೇ 21ರಿಂದ ಪುನರಾರಂಭಿಸುವುದಾಗಿ ಚೀನಾ ಸದರ್ನ್ ಏರ್ಲೈನ್ ತಿಳಿಸಿದೆ. 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಬಳಿಕ ಭಾರತ ಚೀನಾ ನಡುವೆ ವಾಯುಯಾನ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಬ್ರಿಕ್ಸ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸುತ್ತಿರುವ ಸಂದರ್ಭದಲ್ಲೇ ಈ ವಾಯುಯಾನ ಸೇವೆಯು ಪುನರಾರಂಭವಾಗುವ ಸಾಧ್ಯವಾಗಿದೆ. ಇದೇ ವರ್ಷದ ಮಾರ್ಚ್ನಲ್ಲಿ ಇಂಡಿಗೋ ಸಂಸ್ಥೆ ಶಾಂಘೈ ಮತ್ತು ಕೋಲ್ಕತ್ತಾ ನಡುವೆ ವಿಮಾನ ಹಾರಾಟ ಆರಂಭಿಸಿತ್ತು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ನಡೆದ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಐಸಿಎಐನ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮ ದೇಶದ 23 ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಸಚಿವರು ನೂತನವಾಗಿ ಮಾನ್ಯತೆ ಪಡೆದ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಸದಸ್ಯತ್ವ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಿದರು. ಚೀನಾದ ಮೋಚಿಯಲ್ಲಿ ನಡೆಯುತ್ತಿರುವ ಮಹಿಳಾ ಜೂನಿಯರ್ ಏಷ್ಯಾ ಕಪ್ 2026 ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಸೌತ್ ಕೊರಿಯಾ ತಂಡವನ್ನು 5-1 ಅಂತರದಲ್ಲಿ ಮಣಿಸಿ ಭಾರತ ಮಹಿಳಾ ತಂಡ ಫೈನಲ್ ಪ್ರವೇಶಿಸಿದೆ. ಇನ್ನು ಭಾರತ ತಂಡ ಫೈನಲ್ನಲ್ಲಿ ಚೀನಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪರ ಸುಪ್ರಿಯಾ ತ್ರಿವಳಿ ಗೋಲು ಗಳಿಸಿದರೆ ಮಧು ಸಿದಾರ್ ಮತ್ತು ಸುಖವೀರ್ ಕೌರ್ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯ್ಗಢದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್, ಬಂಗಾರಪೇಟೆ, ಹೊಸೂರು, ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಅಸ್ತು. ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನ ಪಡೆದಿದೆ. ತಮಿಳುನಾಡು ಮತ್ತು ತೆಲಂಗಾಣ ಅಗ್ರ 3ರಲ್ಲಿ ಸ್ಥಾನ ಪಡೆದಿವೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಡಿಜಿಟಲ್ ಇಂಡಿಯಾ ಹಾಗೂ ಚಿಪ್ ಟು ಸ್ಟಾರ್ಟ್ಅಪ್ C2S ಯೋಜನೆಯಡಿಯಲ್ಲಿ ಸ್ಥಾಪಿಸಲಾದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯ ಕುರಿತಂತೆ ದತ್ತಾಂಶ ಪ್ರಕಟಿಸಿದೆ. ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಈ ದತ್ತಾಂಶದ ಪ್ರಕಾರ ಚಿಪ್ ವಿನ್ಯಾಸ ಸಂಸ್ಥೆಗಳ ಬೆಂಬಲ, ಟೇಪ್ ಔಟ್ ಮತ್ತು ಇಡಿಎ ಟೂಲ್ ಬಳಕೆ ಸೇರಿದಂತೆ ಹಲವು ಪ್ರಮುಖ ಸೂಚ್ಯಂಕಗಳಲ್ಲಿ ರಾಜ್ಯ ಅಗ್ರಸ್ಥಾನ ಪಡೆದಿದೆ. ಚಿಪಿನ್ ಸೆಂಟರ್ ಬೆಂಬಲ ಪಡೆದ ಸಂಸ್ಥೆಗಳ ಸಂಖ್ಯೆ 81 ಆಗಿದ್ದು, ಇವುಗಳಲ್ಲಿ ಟೇಪ್ಔಟ್ ಬಳಸಿರುವ ಸಂಸ್ಥೆಗಳು 73 ಆಗಿದೆ. ಇಡಿಎ ಟೂಲ್ಗಳು 88 ಲಕ್ಷ ಗಂಟೆಗಳಷ್ಟಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯಾದ ಇಸ್ರೋವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂಬ ವರದಿಗಳನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸಿಐಐ ಆಯೋಜನೆ ಮಾಡಿದ್ದಂತಹ ವಸ್ತು ಪ್ರದರ್ಶನದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಸ್ರೋ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ ಆದೇಶ ಮತ್ತು ನೂತನ ಬಾಹ್ಯಾಕಾಶ ನೀತಿಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಖಾಸಗಿ ವಲಯವು ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ ಎಂದು ತಿಳಿಸಿದ್ದಾರೆ.
2: ISRO is a government organization and we are working, it's a government investment and we are working there. Government mandate to inspire ISRO and NCLEs to grow the space ecosystem. With respect to the budget, whatever ISRO needs per year, government is allotted. There is no shortage of budget. Suppose if you spend more, government is ready to fund more. So in my capacity as the Secretary of the Department of Space, we only request

0: ಇದೇ ವೇಳೆ ಇನ್ಸ್ಪೇಸ್ ಅಧ್ಯಕ್ಷ ಪವನ್ ಗೋಯಂಕಾ ಮಾತನಾಡಿ, ಇಸ್ರೋದಿಂದ ಕೆಲವು ವಿಜ್ಞಾನಿಗಳು ಉದ್ಯೋಗ ತ್ಯಜಿಸಿದ್ದರೂ ಇಸ್ರೋ ಚಟುವಟಿಕೆಗಳು ವಿಸ್ತರಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1,086 ಲಕ್ಷ ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ದತ್ತಾಂಶದಲ್ಲಿ ತಿಳಿಸಿದೆ. ಆದರೆ ಎಲ್ನಿನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ಇದೇ ವೇಳೆ ಉದ್ದು ಮತ್ತು ಹೆಸರು ಕಾಳುಗಳಂತಹ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶದ ವ್ಯಾಪ್ತಿಯಲ್ಲೂ ಇಳಿಕೆಯಾಗಿದೆ. ಜೋಳ ರಾಗಿ ಬಿತ್ತನೆ ಪ್ರದೇಶವು ಕುಸಿತ ಕಂಡಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ರಾಜ್ಯದಲ್ಲಿ 37 ವರ್ಷಗಳ ಬಳಿಕ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಈ ಕುರಿತಂತೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031ಕ್ಕೂ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್ ರಕ್ಷಣೆ, ವಿಮಾನಯಾನ ಕ್ಷೇತ್ರದ ಉತ್ಪಾದನೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಂತ ಹಂತವಾಗಿ 60,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಿರ್ಧರಿಸಲಾಗಿದ್ದು ರಾಜ್ಯದಲ್ಲಿ 60,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಎಲ್ನಲ್ಲಿ 40 ವಿಮಾನ ಉತ್ಪಾದನೆ ಮಾಡುವ ಯೋಜನೆ ಇದ್ದು ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆಯನ್ನು ಮೊದಲ ಹಂತದಲ್ಲಿ 31 ತಾಲೂಕುಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10,021 ಕೋಟಿ ರೂಪಾಯಿ ಹೂಡಿಕೆಯ 5 ಬಹುಹಳಿ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಈ ರೈಲ್ವೆ ಯೋಜನೆಯಲ್ಲಿ 47 ಕಿಲೋಮೀಟರ್ ಉದ್ದದ ವೈಟ್ಫೀಲ್ಡ್ ಬಂಗಾರಪೇಟೆ, 147 ಕಿಲೋಮೀಟರ್ ಉದ್ದದ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅನುಮೋದಿತ ಈ ಯೋಜನೆಯಿಂದ ರಾಜ್ಯದ ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಕೋಲಾರ ಚಿನ್ನದ ಗಣಿ, ಹೊಗೆನಕಲ್ ಜಲಪಾತ ಸೇರಿದಂತೆ ರಾಜ್ಯದ ಹಲವಾರು ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಸುಧಾರಿಸಲಿದೆ. ಕಲ್ಲಿದ್ದಲು, ಸಿಮೆಂಟ್, ಆಹಾರ ಧಾನ್ಯಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ ಮೂಲಕ ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ನವ ಸಂಕಲ್ಪ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 100 ದಿನಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮನೆರಹಿತ ಪರಿಶಿಷ್ಟರಿಗೆ ಉಚಿತ ಮನೆ ಮತ್ತು ನಿವೇಶನ, ಗ್ರಾಮೀಣ ಭಾಗದಲ್ಲಿ ನಿವೇಶನ ರಹಿತರಿಗೆ 5 ಲಕ್ಷ ನಿವೇಶನ ವಿತರಿಸಲಾಗುವುದು, ರಸ್ತೆ ಬದಿಯಲ್ಲಿ ತೇಗದ ಸಸಿ ನೆಟ್ಟು ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ರೈತರಿಗೆ ನೀಡಿ ಅದು ಬೆಳೆದು ಕಟಾವಿಗೆ ಬಂದಾಗ ಅದರ ಬೆಲೆಯಲ್ಲಿ 70% ಹಣವನ್ನು ರೈತರಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಯುವಕರ ಪ್ರತಿಭೆಗೆ ಉತ್ತೇಜನ ನೀಡಲು ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸುತ್ತಿದ್ದು ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. ಆಫ್ಲೈನ್ ಅರ್ಜಿ ಲಭ್ಯವಾಗಲಿದ್ದು ಕನಿಷ್ಠ 25 ಲಕ್ಷ ಸದಸ್ಯರು ನೋಂದಣಿಯಾಗುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ 1,000 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಸಿಎಸ್ಆರ್ ನಿಧಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಈ ವರ್ಷ ವಿಶ್ವಬ್ಯಾಂಕ್ ನೆರವಿನೊಂದಿಗೆ ರಾಜ್ಯದಲ್ಲಿ 1,000 ಶಾಲೆ ನಿರ್ಮಿಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಪ್ರಗತಿ ಸಾಧಿಸಲು ಹಿಂದುಳಿದ ತಾಲೂಕುಗಳಲ್ಲಿ ಹೂಡಿಕೆಗೆ ವೇಗವರ್ಧನ ಪ್ಯಾಕೇಜ್ ನೀಡಲಾಗುವುದು. ಆಧುನಿಕ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮುಂದಿನ ಪೀಳಿಗೆಯನ್ನು ತಯಾರು ಮಾಡಲು ಭಾರತದಲ್ಲಿ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ ಜೊತೆಗೆ 6ನೇ ತರಗತಿಯಿಂದ ಮಕ್ಕಳಿಗೆ ಎಐ ಶಿಕ್ಷಣ ನೀಡಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ.
1: ಹೊಸ ಆಲೋಚನೆಗೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. 88 ಲಕ್ಷ ಮಂದಿಗೆ ಮನೆಮನೆಗಳಲ್ಲಿ ತಪಾಸಣೆ ಮಾಡುವಂತ ಕೆಲಸ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಒಂದು ನಡೀತಾ ಇದೆ. ಹೃದಯ ಜ್ಯೋತಿ ಸುಮಾರು 21,659 ಕೇಸ್ಗಳನ್ನ ಈಗಾಗಲೇ, ಹಾರ್ಟ್ ಅಟ್ಯಾಕ್ ಅನ್ನ ಈಗಾಗಲೇ ನಾವು ಇನ್ ಟೈಮ್ ಅಲ್ಲಿ ನಾವು ಗಮನಿಸಿದ್ದೇವೆ. ಸುಮಾರು 6 ದಿನಗಳ ಕಾಲ ನಮ್ಮ ಫೌಂಡೇಶನ್ ವಿಪ್ರೋ ಸಹಕಾರ ಮತ್ತು ಸರ್ಕಾರ ಜೊತೆ ಸೇರಿ ಪ್ರತಿದಿನ ಅವರಿಗೆ ಪೌಷ್ಟಿಕ ಆದಂತಹ ಶಕ್ತಿಯನ್ನು ಕೊಡಬೇಕು ಅಂತೇಳಿ, ನಮ್ಮ ಮಕ್ಕಳಿಗೆ ಇವತ್ತು ನ್ಯೂಟ್ರಿಷನ್ ಕೊಡಬೇಕು ಅಂತೇಳಿ ಮೊಟ್ಟೆಗಳನ್ನು ಕೊಡುವಂತ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತು ಮುಂದುವರ್ಕೊಂಡು ಹೋಗ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಮಧು ಬಂಗಾರಪ್ಪನವರು ಮುಖಂಡ ತಂದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. 3 ವರ್ಷ ಸಾಧ್ಯ ಇದೆ. ಮೇ 23 ಇಲ್ಲಿವರೆಗೂ ಕೂಡ ಗಳಿಸಿದಂತ ಹೂಡಿಕೆ ಎಂ ಬಿ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಸಹಕಾರದಿಂದ ಇಲ್ಲಿವರೆಗೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಣೆ ಮಾಡಿ ಈ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. 6 ಲಕ್ಷ ಅಧಿಕ ಉದ್ಯೋಗಗಳ ಇವತ್ತು ಸೃಷ್ಟಿಯಾಗುವಂತಹ ಸಾಧ್ಯತೆಯನ್ನು ನಾವು ನೋಡ್ತಾ ಇದ್ದೇವೆ. 31.81 ಲಕ್ಷ ಕೋಟಿ ಇವತ್ತು ರಾಷ್ಟ್ರದಲ್ಲೇ ಕೂಡ 8.1 ಸರಾಸರಿಯಾಗಿ ಇವತ್ತು ಮಾಡಿಕೊಂಡು ತಲಾ ಆದಾಯ 4,33,123. ಈ ದೇಶದಲ್ಲಿ ಅತಿ ಹೆಚ್ಚು ತಲಾದ ಆದಾಯ ಪ್ರತಿಯೊಬ್ಬರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ. ಇವತ್ತು ಎಂ ಬಿ ಪಾಟೀಲ್ ಅವರು ಹೊರಗಡೆ ದೇಶಕ್ಕೆ ಹೋಗಿ ಇನ್ವೆಸ್ಟ್ ಕರ್ನಾಟಕಕ್ಕೆ ಇವತ್ತು ಈಗಾಗಲೇ ಅವರು ಹೊರಟಿದ್ದಾರೆ. ಇವತ್ತು ನಾವು ಫ್ರಮ್ ಸೆಕ್ಯೂರಿಟಿ ಟು ಆಪರ್ಚುನಿಟಿ 2400 ಚಂದ್ರನಿ ಸುಪ್ರೀಂ ಕೋರ್ಟ್ ಅವರು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದಕ್ಕೊಂದು ದಾರಿಯನ್ನು ಕೊಟ್ಟು ವಿದ್ಯುತ್ ಶಕ್ತಿ ನೀರು ಕೊಡಬೇಕು, ಯಾರಿಗೂ ತೊಂದರೆ ಆಗಬಾರದು ಅಂತೇಳಿ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ಸುಮಾರು 7-8 ಲಕ್ಷ ಜನರಿಗೆ ಯಾರು ಮನೆಯನ್ನ ಅನಧಿಕೃತವಾಗಿ ಲೈಸೆನ್ಸ್ ಇಂದ ಪಡ್ಕೊಂಡಿದ್ರು ಅವರೆಲ್ಲರಿಗೂ ಕೊಡುವಂತಹ ತೀರ್ಮಾನವನ್ನ ಕಟ್ಟಡದ ಅಲ್ಪಾವಧಿಯ ತೀರ್ಮಾನವನ್ನ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಮಾಡಿ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಯುವಕರ ಉದ್ಯೋಗ, ಖಾಲಿ ಉದ್ಯೋಗ 72,000 ಉದ್ಯೋಗಗಳನ್ನ ತುಂಬುವಂತ ಕೆಲಸವನ್ನ ಈಗಾಗಲೇ ಚಾಲನೆ ಪ್ರಾರಂಭ ಮಾಡಿದ್ದೇವೆ.
0: ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲಿ 5 ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕರ್ನಾಟಕದ ಆರ್ಥಿಕತೆಯನ್ನು 2037 ವೇಳೆಗೆ 1 ಟ್ರಿಲಿಯನ್ಗೆ ತಲುಪಿಸುವಂತಹ ಗುರಿ ಹೊಂದಲಾಗಿದೆ. ಶೇಕಡ 5ಕ್ಕಿಂತ ಕಡಿಮೆ ಅಪೌಷ್ಟಿಕತೆ, ಮಕ್ಕಳು ಶಾಲೆ ತೊರೆಯುವಿಕೆ ಮತ್ತು ಬಡತನವನ್ನು ಶೂನ್ಯಕ್ಕೆ ಇಳಿಸುವ ಮಹಾಸಂಕಲ್ಪಗಳನ್ನು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಸೇರಿದಂತೆ ರಾಜ್ಯದ ಜಲಭದ್ರತೆಗೆ ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಲಾಲ್ಬಾಗ್ ಮಾದರಿಯ 5 ಉದ್ಯಾನಗಳನ್ನು ನಿರ್ಮಿಸುವ ಉದ್ದೇಶವಿದೆ. ಅರಣ್ಯ ಇಲಾಖೆ ಜಾಗಗಳಲ್ಲಿ ಈ ಯೋಜನೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಂದಾಯ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇಂದ್ರದ ಮಾರ್ಗಸೂಚಿಗಳ ಅನ್ವಯ 101 ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಧ್ಯಯನ ನಡೆಯುತ್ತಿದ್ದು ಇದನ್ನು ಹಂತ ಹಂತವಾಗಿ ಬರ ಪೀಡಿತ ಎಂದು ಘೋಷಣೆ ಮಾಡಿ ಸದ್ಯದಲ್ಲೇ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನು ಹಂಚಿಕೆ ಮಾಡುವ ಉದ್ದೇಶ ಇದೆ. ರಾಜ್ಯಾದ್ಯಂತ ಮೊದಲ ಹಂತದಲ್ಲಿ 5 ಲಕ್ಷ ನಿವೇಶನಗಳನ್ನು ಮುಂದಿನ 2 ತಿಂಗಳಲ್ಲಿ ಕೊಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ವಸತಿ ರಹಿತರಿಗೆ 5 ಲಕ್ಷ ನಿವೇಶನಗಳ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಹಿ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, 100 ದಿನಗಳು ಒಂದು ಸಂಭ್ರಮಾಚರಣೆಯಲ್ಲ, ಈ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡ ನೀತಿ ನಿರ್ಧಾರಗಳನ್ನು ಜನರ ಮುಂದಿಡುವಂತಹ ಒಂದು ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಲೋಕಭವನದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಣ್ಯರ ಸೇವೆ ಮತ್ತು ಸಾಧನೆಗಳು ಸಮಾಜಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಸದಾ ಪ್ರೇರಣಾದಾಯಕವಾಗಿವೆ ಎಂದು ತಿಳಿಸಿದ್ದಾರೆ. 2026ನೇ ಸಾಲಿನಲ್ಲಿ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತಹ ಶತಾವಧಾನಿ ಡಾ ಆರ್ ಗಣೇಶ್ ಮತ್ತು ಪದ್ಮಶ್ರೀ ಪುರಸ್ಕೃತರುಗಳಾದಂತಹ ಅಂಕೇಗೌಡ ಎಂ, ಡಾ ಎಸ್ ಜಿ ಸುಶೀಲಮ್ಮ, ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಸುರೇಶ್ ಹನಗವಾಡಿ ಹಾಗೂ ದಿವಂಗತ ಟಿಟಿ ಜಗನ್ನಾಥ್ ಅವರ ಪರವಾಗಿ ಪತ್ನಿ ಲತಾ ಜಗನ್ನಾಥ್ ಅವರುಗಳನ್ನು ರಾಜ್ಯಪಾಲರು ಸನ್ಮಾನಿಸಿದರು. ಉದ್ಯಮಿಗಳು ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಬೇಕು ಎಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಿರುವ ಎಂಎಸ್ಎಂಇ ಟೆಕ್ನಾಲಜಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕೃಷಿ ನಂತರ ಎಂಎಸ್ಎಂಇ ವಲಯದಲ್ಲಿ 42 ಕೋಟಿ ಉದ್ಯೋಗದ ಅವಕಾಶಗಳಿವೆ. ಈ ನಿಟ್ಟಿನಲ್ಲಿ ಇಂದಿನ ಆಧುನಿಕ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಕೌಶಲ್ಯಯುಕ್ತ ಶಿಕ್ಷಣ ಹಾಗೂ ತರಬೇತಿ ನೀಡಿ ಯುವ ಜನರನ್ನು ಉದ್ಯೋಗಕ್ಕೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರ ಅತಿ ಸಣ್ಣ ಸಣ್ಣ ಮಧ್ಯಮ ಉದ್ಯಮಗಳ ಇಲಾಖೆಯ ಮೂಲಕ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ ಎಂದರು.
2: ಈಗಾಗಲೇ ಮುಂಬೈನಿಂದ ಆರ್ಡರ್ ಸಿಕ್ಕಿದೆ, ಕಂಗ್ರಾಚುಲೇಟ್ ಟೆಕ್ನಾಲಜಿ ಸೆಂಟರ್, ದಿ ಫಸ್ಟ್ ಆರ್ಡರ್ ವಿ ಗಾಟ್ ಫ್ರಮ್ ಮುಂಬೈ. ಈ ಟೆಕ್ನಾಲಜಿ ಸೆಂಟರ್ ನಿಮಗೆ ಗೈಡೆನ್ಸ್ ಕೊಡುತ್ತೆ, ಯಾವ ಟೆಕ್ನಾಲಜಿ ಮಾರ್ಕೆಟ್ ಅಲ್ಲಿ ಇದೆ, ಏನ್ ಮಾಡ್ಬೇಕಾಗಿದೆ, ಹೇಗೆ ಇದನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ಬಹುದು, ನಿಮ್ಮ ಇಂಡಸ್ಟ್ರಿಯನ್ನ ಹೇಗೆ ನೀವು ಎತ್ತರಕ್ಕೆ ತಗೊಂಡೋಗ್ಬಹುದು.

0: ಕರೆಕ್ಷನ್ ಮಾಡ್ಬೋದು, ಎಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ, ಇದೆಲ್ಲವನ್ನು ಕೂಡ ಗೈಡೆನ್ಸ್ ಕೊಡುವಂತ ಒಂದು ಕೇಂದ್ರ ಆಗಿದೆ, ಪರಿವರ್ತನೆ ಆಗಿದೆ. ಇದರ ಜೊತೆಗೆ ಯಾವ ಒಂದು ಸೆಂಟರ್ ಅನ್ನ ನಾವು ಪೀಣ್ಯದಲ್ಲಿ ಈಗಾಗಲೇ ಶಿಲಾನ್ಯಾಸ ಮಾಡಿದೀವಿ. ಅದರಲ್ಲಿ ರೊಬೊಟಿಕ್ಸ್ ಮತ್ತು ಎಐ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಮ್ಮ ಸ್ಟೂಡೆಂಟ್ಸ್ ಇದೆ, ಮತ್ತು ಯಾರು ವರ್ಕರ್ಸ್ ಇದ್ದಾರೆ ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಾರೆ ಅವ್ರಿಗೆ ಕಲಿಸ್ಕೊಡುತ್ತೆ ಆ ಸೆಂಟರ್ ಆಗುತ್ತೆ. ಇನ್ನೊಂದು ಇದೇ ತರ ಟೆಕ್ನಾಲಜಿ ಸೆಂಟರ್ ಈಗಾಗಲೇ ಬೆಳಗಾವಿನಲ್ಲಿ, ಬೆಳಗಾವ್ ಭಾಗ, ಹುಬ್ಳಿ ಭಾಗ ಮತ್ತು ಪುಣೆದಿಂದ ಈ ಕಡೆ ಇರುವಂತ ಆ ರೀಜನ್ಗೆ ಸರ್ವ್ ಮಾಡಕ್ಕೆ ಅಲ್ಲೊಂದು ನಾವು ಸೆಂಟರ್ ಅನ್ನ ಮಾಡ್ತಾ ಇದೀವಿ. ಅದಕ್ಕಾಗಿ ಇದೆಲ್ಲದರ ಸೌಲಭ್ಯವನ್ನ ನಮ್ಮೆಲ್ಲ ಇಂಡಸ್ಟ್ರಿಯವರು ನಿಮ್ಮ ಜನಕ್ಕೆ ಸ್ಕಿಲ್ಲಿಂಗ್ ಮಾಡಕ್ಕೆ ನೀವು ಇದನ್ನ ತಗೋಬೇಕು. ಯಾಕಂದ್ರೆ ನನಗೆ ಬಹಳ ಹೆಮ್ಮೆ ಇರುವಂತದ್ದು, ಇವತ್ತಿನ ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ಅತ್ಯಂತ ಹೆಚ್ಚು ಉದ್ಯೋಗವನ್ನು ಕೊಡುವ ಕ್ಷೇತ್ರ ಯಾವುದು ಅಂದ್ರೆ ಅದು ಕೃಷಿ.
1: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಆಮದು ಕಡಿಮೆ ಮಾಡಿ ದೇಶದಲ್ಲಿ ತಾಂತ್ರಿಕ ಆಧಾರಿತ ಉತ್ಪನ್ನಗಳು ತಯಾರಾಗಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ನೆರವು ಮತ್ತು ಮಾರ್ಗದರ್ಶನ ನೀಡುತ್ತಿದೆ. ಇಂದು ಬೆಂಗಳೂರು ಏರೋಸ್ಪೇಸ್ ಹಬ್ ಆಗಿದೆ. ಆಟಿಕೆಗಳಿಂದ ಚಂದ್ರಯಾನದವರೆಗೆ ಬೇಕಾದ ಎಲ್ಲ ಉತ್ಪನ್ನಗಳು ಇಲ್ಲಿಯೇ ತಯಾರಾಗಬೇಕೆಂದು ಎಂಎಸ್ಎಂಇ ವತಿಯಿಂದ ಕೇಂದ್ರ ಸರ್ಕಾರ ತರಬೇತಿ ನೀಡುತ್ತಿದೆ. ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ರೋಬೋಟಿಕ್ಸ್, ಎಐ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಇಂತಹ ತರಬೇತಿ ಕೇಂದ್ರಗಳನ್ನು ಇಂದಿನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ ಎಂದು ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜನರ ಮೂರು ದಶಕಗಳ ಸುದೀರ್ಘ ಹೋರಾಟಕ್ಕೆ ಐತಿಹಾಸಿಕ ಜಯ ಸಿಕ್ಕಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು, ಭದ್ರಾ ಜಲಾಶಯದಿಂದ ಬರೋಬ್ಬರಿ 144 ಕಿಲೋಮೀಟರ್ಗಳಷ್ಟು ದೂರ ಕಾಲುವೆಯಲ್ಲಿ ಹರಿದು ಬಂದ ನೀರು ಗೋನೂರು ಕೆರೆ ತಲುಪಿದೆ. ಜಿಲ್ಲೆಗೆ ಭದ್ರೆ ಆಗಮಿಸುತ್ತಿದ್ದಂತೆ ಗೋನೂರು ಕೆರೆ ಆವರಣದಲ್ಲಿ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ವರ್ಷಗಳಿಂದ ಒಣಗಿ ಬರಿದಾಗಿದ್ದ ಕೆರೆಗೆ ಜೀವಕಳೆ ಬಂದಿದ್ದನ್ನು ಕಂಡು ಭಾವುಕರಾದ ಜನಸ್ತೋಮ ಕಾಲುವೆಯತ್ತ ಧಾವಿಸಿ ಹರಿಯುವ ನೀರನ್ನು ಕಣ್ತುಂಬಿಕೊಂಡರು. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಮತ್ತು ರೈತ ಸಂಘದ ನೇತೃತ್ವದಲ್ಲಿ ಭದ್ರಾ ನೀರಿಗೆ ಬಾಗಿನ ಅರ್ಪಿಸಲಾಯಿತು. ಈ ಯೋಜನೆಯಿಂದಾಗಿ ತುಂಗಾ ಮತ್ತು ಭದ್ರಾ ನದಿಗಳಿಂದ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆಯಾಗಿದ್ದು, 2.52 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಹಾಗೂ 367 ಕೆರೆಗಳನ್ನು ತುಂಬಿಸುವ ಬೃಹತ್ ಗುರಿ ಹೊಂದಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಸಾರ್ವಜನಿಕರಿಗಾಗಿ
3: ಸೇವಾ ನಿರತರು
2: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
4: ಕರ್ನಾಟಕ
5: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
6: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
7: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ

0: ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈ ಸಮಯದಲ್ಲಿ ನಿಮ್ಮ ಜೊತೆ ನಾನು RJ ವಿನುತಾ ಶಶಿಧರ್. ಕತ್ತಲ ಮುಗಿಲಲ್ಲಿ ಮಿಂಚಿನ ನಗುವಿನೊಂದಿಗೆ ತಣ್ಣನೆಯ ಗಾಳಿಯನ್ನ ಸವರಿಕೊಂಡು ಬರುವ ಮುಂಗಾರು ಪೂರ್ವ ಮಳೆ ಅಂದರೆ ಬದಲಾಗುವ ಋತು. ಕಾಲದ ಹೊಸ ರೋಮಾಂಚನ, ಸಿಡಿಲು ಮಿಂಚುಗಳು ಹಳೆಯ ನೆನಪುಗಳ ಕದ ತಟ್ಟಿದ್ರೆ ಮುಂಗಾರಿನ ಸತತ ಧಾರೆ ಹೊಸ ನಾಳೆಗೆ ಮುನ್ನುಡಿಯನ್ನ ಬರೆಯುತ್ತೆ. ಮುಂಗಾರು ಅಂದರೆ ಜೀವರಾಶಿಯ ಮರುಹುಟ್ಟು, ಬದಲಾಗುವ ಜನಜೀವನ, ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧದ ಕೊಂಡಿ ಅಂತಾನೂ ಹೇಳಬಹುದು. ತನ್ನವಳಿಗಾಗಿ ಕಾದು ಕಾದು ವಿರಹದ ಬೇಗೆಯಲ್ಲಿ ಒಳೊಳಗೆ ಬೆಂದು ಹೋಗಿರುವ ಮನಸ್ಸಿಗೆ ಏಕಾಏಕಿ ಗೆಳತಿಯ ಕಾಲ್ಗೆಜ್ಜೆಯ ನಾದ ಕೇಳಿದರೆ ತಣ್ಣನೆಯ ಸೋನೆ ಮಳೆ ಹೊಯ್ದಂತಹ ಭಾವ. ಆ ಕ್ಷಣದ ಸಂತಸಕ್ಕೆ ಸಾಟಿ ಇದೆಯಾ?

ಬದುಕಿನ ದಾರಿಯಲ್ಲಿ ಎಲ್ಲರ ಎದೆಯಲ್ಲೂ ಇಂಥದೊಂದು ನೆನಪು ಇದ್ದೇ ಇರುತ್ತೆ. ಅದು ಆ ಸೋನೆಯಂತೆಯೇ ಮರೆಯಲು ಸಾಧ್ಯವಾಗದೆ, ಮರೆಯಲು ಇಷ್ಟವೂ ಆಗದ ವರ್ಷಗಳು ಕಳೆದರೂ ಮನದ ಮೂಲೆಗಳಲ್ಲಿ ಹಸಿರಾಗಿಯೇ ಉಳಿದುಕೊಳ್ಳುವಂತಹ ಮಧುರವಾದ ಋತು. ಅದರಂತೆಯೇ ಬದುಕಿನುದ್ದಕ್ಕೂ ನಮ್ಮೊಂದಿಗೆ ನಮ್ಮ ನೆನಪಿನಂಗಳದಲ್ಲಿ ನಾನಾ ಕಾರಣಗಳಿಗಾಗಿ ಉಳಿದುಕೊಳ್ಳುವ ಇನ್ನೊಂದು ಋತುವಿನ ಹೆಸರೇ ಮಾನ್ಸೂನ್ ಅಂತ ಕೂಡ ಹೇಳಬಹುದು.

ಮಳೆ ಬಂದ್ರೆ ಎಲ್ಲವೂ ಆರಾಮ, ಆಹ್ಲಾದ. ಭೂಮಿಗೆ ಬೀಳುವ ಮೊದಲ ಹನಿಯಿಂದಲೇ ಮನಸ್ಸಿನಾಳದಲ್ಲಿ ಒಂದು ಪುಳಕ. ಎಲ್ಲ ವಯೋಮಾನದವರಿಗೂ ಕೂಡ ಹತ್ತಿರವಾಗುವ, ಎಲ್ಲರನ್ನೂ ಒಳಗೊಳಗೆ ಸುಂದರ ಅನುಭೂತಿ ಇದು. ಬಾಲ್ಯದ ಕಾಗದದ ದೋಣಿಗಳಿಂದ ಹಿಡಿದು ಯೌವನದ ನೆನಪುಗಳ ತನಕ, ವೃದ್ಧಾಪ್ಯದ ಕಿಟಕಿಯಂಚಿನ ತಣ್ಣನೆಯ ಗಾಳಿಯ ತನಕ, ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಮಳೆಗಾಲವೊಂದು ಸುಮಧುರ ನೆನಪುಗಳ ಬುತ್ತಿ ಕಟ್ಟುವ ಬಗೆಯೇ ಚೆನ್ನ. ಇಲ್ಲಿ ಅವನುಂಟು, ಅವಳುಂಟು, ಅಮ್ಮನ ಮಡಿಲುಂಟು, ಅಪ್ಪನ ಗದರಿಕೆಯೂ ಉಂಟು, ಯಾರದೋ ಹೊಗಳಿಕೆ, ಇನ್ನಾರದೋ ಮೆಚ್ಚುಗೆ. ಮಳೆಗೆ ತೊಯ್ದ ನೆನಪುಗಳಲ್ಲಿ ಏನಿಲ್ಲ ಹೇಳಿ.

ಮಳೆ ಎಂದರೆ ಕೇವಲ ಮಳೆಗಾಲದ ಮಳೆಯಲ್ಲ, ಅದಕ್ಕಿಂತ ಮಿಗಿಲಾಗಿ ಅನಿರೀಕ್ಷಿತವಾಗಿ ಸುರಿಯುವ ಮಳೆಯ ಕಿಕ್ಕೇ ಬೇರೆ. ಅರ್ಥಾತ್ ಮಳೆಗಾಲವೂ ಅಲ್ಲದ, ಮಳೆ ಬರುತ್ತದೆಂಬ ನಿರೀಕ್ಷೆಯೂ ಇಲ್ಲದ ದಿನಗಳಲ್ಲಿ ಬಾಡಿದ ಭಾವನೆಗಳಿಗೆ ಹೊಸ ಚೈತನ್ಯ ತುಂಬಲು ಬಂದೇ ಬಿಡುತ್ತದೆ ಈ ಅನಿರೀಕ್ಷಿತ ಮಳೆ. ಹೊಸ್ತಿಲ ಹೊರಗೆ ಹೆಜ್ಜೆ ಹಾಕಲು ಸಾಧ್ಯವಾಗದೆ ಸುಡು ಬಿಸಿಲಿನ ಮಧ್ಯೆ ಏಕಾಏಕಿ ಸುರಿಯುವ ಮಳೆಗಿದೆ ದೊಡ್ಡ ಸಡಗರ. ಸುರಿಯುವ ಆಲಿಕಲ್ಲುಗಳು, ದೇವರು ಕಳುಹಿಸಿದ ಈ ಹಿಮಗಲ್ಲುಗಳನ್ನು ಹಿಡಿಯಲು ಕುಪ್ಪಳಿಸುವ ಪುಟಾಣಿ ಮಕ್ಕಳು, ಅವರ ಕೆನ್ನೆ ಮೇಲೆ ಹಾರಿ ಬಂದು ಕೂತ ನೀರ ಹನಿ, ಶಾಶ್ವತವಾಗಲಿ ಈ ಕ್ಷಣ ಅನಿಸುವ ಹೊತ್ತು ಅದು.

ಸಮಯ ಆಗಿದೆ 9:15. ನೀವು ಟ್ಯೂನ್ ಮಾಡಿರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸುಕೂನ್ ಕೇಪಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಸಂಜೆಯ ಸುಂದರ ಹೊತ್ತಿನಲ್ಲಿ ನಿಮ್ಮೊಂದಿಗೆ ಒಂದಷ್ಟು ಆತ್ಮೀಯವಾಗಿ ಮಾತನಾಡೋದಕ್ಕೆ ಬಂದಿದ್ದೀನಿ ನಾನು ಭವ್ಯ ಗಿರೀಶ್. ನಮ್ಮ ಬದುಕಲ್ಲಿ ಕೆಲವು ವ್ಯಕ್ತಿಗಳು ನಮ್ಮೊಂದಿಗೆ ವರ್ಷಗಳ ಕಾಲ ಇರ್ತಾರೆ. ಕೆಲವರು ಸ್ನೇಹಿತರಾಗ್ತಾರೆ, ಕೆಲವರು ಬಂಧುಗಳಾಗ್ತಾರೆ, ಇನ್ನು ಕೆಲವರು ನಮ್ಮ ಬದುಕಿನ ಅವಿಭಾಜ್ಯ ಅಂಗವೇ ಆಗ್ಬಿಡ್ತಾರೆ. ಆದರೆ ಕೆಲವೊಮ್ಮೆ ನಮ್ಮ ಬದುಕಿನ ದಾರಿಯಲ್ಲಿ ಕೇವಲ ಕೆಲವು ನಿಮಿಷಗಳ ಕಾಲ ಎದುರಾಗಿ ಒಬ್ಬ ಅಪರಿಚಿತ ವ್ಯಕ್ತಿ ಮಾಡೋ ಒಂದು ಸಣ್ಣ ಸಹಾಯ ಮಾತ್ರ ವರ್ಷಗಳಾದರೂ ನಮ್ಮ ಮನಸ್ಸಿಂದ ಅಳಿಸಿ ಹೋಗೋದಿಲ್ಲ. ಏನಂತೀರಾ? ಅವ್ರ ಹೆಸರು ನಮಗೆ ಗೊತ್ತಿರಲಿಕ್ಕಿಲ್ಲ, ಅವ್ರ ಊರೂ ಗೊತ್ತಿರೋದಿಲ್ಲ, ಅವ್ರ ಬದುಕಿನ ಬಗ್ಗೆ ನಮಗೇನೂ ತಿಳಿದಿರಲಿಕ್ಕಿಲ್ಲ. ಆದರೂ ಅವ್ರು ಮಾಡೋ ಒಂದು ಸಹಾಯ ಮಾತ್ರ ನಮ್ಮ ಸ್ಮರಣೆಯ ಪುಟಗಳಲ್ಲಿ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಅದೇನು ತುಂಬಾ ದೊಡ್ಡ ಸಹಾಯ ಅಂತ ಆಗಿರೋದೇನಲ್ಲ, ಸಣ್ಣ ಸಹಾಯನೇ ಆಗಿರ್ಬೋದು. ಮಳೆಯಲ್ಲಿ ನೆನೀತಾ ನಿಂತಿದ್ದಾಗ, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಛತ್ರಿ ಮರ್ತೋಗಿರ್ತೀವಿ, ಮಳೆಯಲ್ಲಿ ನೆನೀತಾ ನಿಂತಿರ್ತೀವಿ, ಅಯ್ಯೋ ಮಗಳನ್ನ ಮಗನನ್ನ ನೆನೆಸ್ಕೊಂಡು ಮನೆ ಕರ್ಕೊಂಡು ಹೋಗ್ಬೇಕಾ ಅಂತ ಸುಮ್ಮನೆ ನಿಂತಿರ್ತೀವಿ. ಆಗ ಯಾರೋ ಗೊತ್ತಿಲ್ದಿರೋ ಒಬ್ಬ ಅಪರಿಚಿತ ವ್ಯಕ್ತಿ ಅವರ ಕೊಡೆಯನ್ನ ನಮಗೆ ಶೇರ್ ಮಾಡಿ ನಮ್ಮನ್ನ ನಮ್ಮ ಮನೆಯ ತನಕ ತಲುಪಿಸಿದಾಗ, ಅಂತಹ ಒಂದು ಚಿಕ್ಕ ಪುಟ್ಟ ಸಹಾಯಗಳು ಕೇಳೋದಕ್ಕೆ ಚಿಕ್ಕದನ್ಸುತ್ತೆ, ಆದರೆ ಅವರು ಮಾಡಿದ್ದು ಸಹಾಯ ಎಷ್ಟೋ ವರ್ಷಗಳಾದರೂ ಅದು ನೆನಪಲ್ಲೇ ಉಳಿಯುತ್ತೆ. ಅಂತಹ ಚಿಕ್ಕ ಪುಟ್ಟ ಸಹಾಯಗಳು ನಿಮಗೂ ಕೂಡ ಸಿಕ್ಕಿರುತ್ತೆ. ಅಂತಹ ಸಹಾಯದ ಬಗ್ಗೆ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9480909013.

0: ಗಣೇಶ ಬಂದ ಸಂಭ್ರಮ ತಂದ.
1: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
0: ಗಣೇಶನನ್ನು ಮನೆಗೆ ತರುವಾಗ
1: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
0: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
1: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
0: ನಮ್ಮ ಭಕ್ತಿ ಗಣಪನಿಗೆ,
1: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
0: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ

ಸುಕುನ್ಗೆ ಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಹಾಗೂ ಮತ್ತೆ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ನಿಮ್ಮ ಮೆಸೇಜಸ್ ಬಂದು ನಮ್ಮನ್ನು ತಲುಪಿದೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಕೂಡ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಏನಂದರೆ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಸಿಕ್ಕಂತಹ ಪರಿಚಿತವಾದ, ತುಂಬ ಮನಸ್ಸಿಗೆ ಹತ್ತಿರವಾದ, ನೆನಪು ಉಳಿಯುವಂತಹ ಸಹಾಯದ ಬಗ್ಗೆ. ಇವತ್ತಿನ ಕಾಲದಲ್ಲಿ ನಮ್ಮ ಕೈಯಲ್ಲಿ ಮೊಬೈಲ್ ಮೂಲಕ ಜಗತ್ತಿನ ಇನ್ನೊಂದು ತುದಿಯಲ್ಲಿರೋ ವ್ಯಕ್ತಿ ಜೊತೆ ಮಾತನಾಡಬಹುದು, ಆದರೆ ನಮ್ಮ ಪಕ್ಕದಲ್ಲಿ ನಿಂತಿರೋ ವ್ಯಕ್ತಿಯನ್ನು ಗಮನಿಸದೆ ಕೆಲವೊಮ್ಮೆ ಮರೆತು ಬಿಡ್ತೀವಿ. ಯಾರಾದರೂ ರಸ್ತೆಯಲ್ಲಿ ಬಿದ್ದರೆ ವಿಡಿಯೋ ಮಾಡೋ ಬದಲು ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಕೈ ಚಾಚಬಹುದೇನೋ ಅಂತ ಕೆಲವೊಂದು ಸಾರಿ ಅನಿಸುತ್ತೆ. ಯಾರಾದರೂ ದಾರಿ ತಪ್ಪಿದ್ರೆ ನಮಗೇನು ಅಂತ ಮುಂದೆ ಹೋಗೋದ್ರ ಬದಲು ದಾರಿ ತೋರಿಸ್ಬೋದೇನೋ. ಕೆಲವೊಂದು ಸಾರಿ ಈ ದಾರಿ ಇಲ್ಲಿ ಹೋಗುತ್ತಾ ಅಂತ ಕೇಳಿದ್ರೂ ಅಯ್ಯೋ ಏನು ಹೇಳೋದಪ್ಪ ಅಂತ ಕೂಡ ನಾವು ನೆಗ್ಲೆಜೆನ್ಸ್ ಆಗಿ ಹೋಗಿರ್ತೀವಿ. ಅಂತ ಚಿಕ್ಕ ಪುಟ್ಟ ಸಹಾಯ ಮಾಡೋದು ಒಳ್ಳೇದಾ ಅಂತ. ಯಾರಾದರೂ ಆತಂಕದಲ್ಲಿದ್ದರೆ ಎರಡು ಸಮಾಧಾನದ ಮಾತುಗಳನ್ನ ಆಡಬಹುದು. ಸಹಾಯ ಅಂದರೆ ಯಾವಾಗಲೂ ಹಣ ಕೊಡೋದಲ್ಲ, ಕೆಲವೊಮ್ಮೆ ಒಂದು ನಿಮಿಷ ಅವ್ರಿಗಾಗಿ ಮೀಸಲಿಡೋದು ಸಹಾಯ ಆಗತ್ತೆ. ಒಂದು ಸಾಂತ್ವನದ ಮಾತು ಹೇಳೋದು ಕೂಡ ಸಹಾಯ ಆಗತ್ತೆ. ಒಂದು ನಗು ಕೂಡ, ಮುಗುಳ್ ನಗು ಕೂಡ ಒಂದು ಸಹಾಯ ಆಗತ್ತೆ. ಒಂದು ಹೆಜ್ಜೆ ಜೊತೆಯಾಗಿ ನಡೆಯೋದು ಕೂಡ ಸಹಾಯ ಆಗತ್ತೆ. ಇಂತಹ ಸಹಾಯದ ಬಗ್ಗೆ ಅಂದರೆ ನಿಮಗೆ ಕೂಡ ಅದು ಚಿಕ್ಕದಾದ ಸಹಾಯನೇ ಆಗಿರಬಹುದು. ಯಾವಾಗಾದರೂ ನಿಮಗೆ ಕೂಡ ಈ ಥರದ ಸಹಾಯದ ಹಸ್ತ ಬೇರೆಯವ್ರ ಕಡೆಯಿಂದ ಸಿಕ್ಕಿದ್ರೆ, ಅದು ನಿಮ್ಮ ನೆನಪಿನಲ್ಲಿ ಉಳಿದಿದ್ರೆ, ಅದರ ಬಗ್ಗೆ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9480909013.

ಸಮಯ ಆಗಿದೆ 9:44:29. ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾವು ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಕ್ತಾ ಇದ್ವಿ. ಅಪರಿಚಿತ ವ್ಯಕ್ತಿಯಿಂದ ಸಿಕ್ಕಂತಹ ಪರಿಚಿತವಾದ ಸಹಾಯ, ನೆನಪುಳಿಯುವಂತಹ ಸಹಾಯದ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವೊಮ್ಮೆ ಸಣ್ಣ ಸಹಾಯಗಳು ಕೂಡ ದೊಡ್ಡ ಪರಿಣಾಮನ ಬೀರುತ್ತೆ. ಅಂದರೆ ನಾವು ಮಾಡೋ ಸಣ್ಣ ಸಹಾಯ ಮತ್ತೊಬ್ಬರ ಬದುಕಲ್ಲಿ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ನಾವು ಒಬ್ಬ ವಿದ್ಯಾರ್ಥಿಗೆ ಒಂದು ಪುಸ್ತಕ ಕೊಟ್ಟಿರ್ಬೋದು, ಅದು ಅವನಿಗೆ ಪರೀಕ್ಷೆಯಲ್ಲಿ ಪಾಸಾಗಿ ತುಂಬ ಅವನು ಒಳ್ಳೆ ಉದ್ಯೋಗಕ್ಕೆ ಹೋಗೋದಕ್ಕಾಗಿರಬಹುದು ಅಥವಾ ಅವನ ಕೆರಿಯರ್ ಅಲ್ಲಿ ಮುಂದೆ ಬರೋದಕ್ಕಾಗಿದ್ರೂ ಆಗಿರಬಹುದು, ತುಂಬ ಹೆಲ್ಪ್ ಮಾಡಿರುತ್ತೆ. ಅದು ಒಂದು ಚಿಕ್ಕ ಪುಸ್ತಕ ಅಂತ ನಮಗೆ ಅನಿಸಿರುತ್ತೆ. ಹಾಗೆ ಯಾರಿಗಾದರೂ ಒಂದು ಉದ್ಯೋಗದ ಮಾಹಿತಿ ಕೊಟ್ಟಿರಬಹುದು, ಅದು ಅವರ ಕುಟುಂಬದ ಬದುಕನ್ನೇ ಬದಲಿಸಿರಬಹುದು. ಹಾಗೆ ನೊಂದ ವ್ಯಕ್ತಿಗೆ ಒಂದು 5 ನಿಮಿಷದ ಸಾಂತ್ವನದ ಮಾತು ಹೇಳಿರ್ಬೋದು, ಅವರಿಗದು ಮನಸ್ಸಿಗೆ ದೊಡ್ಡ ಸಮಾಧಾನನ ತಂದಿರಬಹುದು. ಇಂತಹ ಚಿಕ್ಕ ಪುಟ್ಟ ಸಹಾಯಗಳು ನಮಗೂ ಕೂಡ ಸಿಕ್ಕಿರುತ್ತೆ. ಅಂತಹ ಸಹಾಯಗಳು ಮನಸ್ಸಲ್ಲೇ ಉಳಿದಿರುತ್ತೆ. ಕೆಲವೊಬ್ಬರು ಮಾಡಿರುವಂತಹ ಚಿಕ್ಕ ಪುಟ್ಟ ಸಹಾಯಗಳು ಮನಸ್ಸಲ್ಲೇ ಉಳಿದಿರುತ್ತೆ. ಅಂತಹ ಸಹಾಯದ ಬಗ್ಗೆ ನಿಮಗೆ ನೆನಪಿದ್ರೆ ಅದನ್ನು ಮೆಸೇಜ್ ಮಾಡಿ ಅಂತ ಹೇಳಿದ್ವಿ. ಯಾರು ಮೆಸೇಜ್ ಮಾಡಿದ್ದಾರೆ ಅಂದರೆ ಶಾಂತಾಚಾರ ಬಡಿಗೇರ ಅವರು ಕೊಕ್ಕನೂರಿಂದ ಮೆಸೇಜ್ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದಾರೆ, ಹಳೆಯ ಹಿಂದಿ ಹಾಡುಗಳು ಸುಮಧುರವಾಗಿದೆ ಅಂತ. ಹಾಗೆ ಸಣ್ಣ ಸಹಾಯ ಕೆಲವೊಮ್ಮೆ ಇಂಥ ದೊಡ್ಡ ಸಹಾಯವಾಗುತ್ತೆ. ನಾವೆಲ್ಲಾದರೂ ಹೊರಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಇದ್ದಾಗ ಏನೋ ಒಂದು ಚಿಕ್ಕ ಪುಟ್ಟ ಸಹಾಯಗಳು ಕೂಡ ದೊಡ್ಡ ಸಹಾಯಗಳಾಗಿ ನಮಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಾರು ಮೆಸೇಜ್ ಮಾಡಿದ್ದಾರೆ ಅಂದರೆ ಅನು ಅವರು, ಈಗಂತೂ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಯಾರು ಸಹಾಯ ಮಾಡ್ತಾರೆ ಅಂತ ಬೇಜಾರು ಮಾಡ್ಕೋತಾ ಇದ್ದಾರೆ. ಹಾಗೆ ಮತ್ತು ವೀರೋ ಅವ್ರ ಕಡೆ ಕೂಡ ಮೆಸೇಜ್ ಬಂದಿದೆ. ನಾಗೇಂದ್ರ ತಾವ್ರೆಕೆರೆ ಇವ್ರ ಮೆಸೇಜ್ ಕೂಡ ಬಂದು ನಮ್ಮನ್ನು ತಲುಪಿದೆ. ಮತ್ತಷ್ಟು ಇಂಪಾದ ಹಾಡುಗಳನ್ನ ಕೇಳ್ತಾ ಸಾಗೋಣ.

ಸಮಯ 10:03 ಕನಸಿನ ಅಲೋಕ ಕಾರ್ಯಕ್ರಮಕ್ಕೆ ಸಾಗ್ತಾ ಇದ್ದೇವೆ. ಕನಸಿನ ಅಲೋಕ ಕಾರ್ಯಕ್ರಮದಲ್ಲಿ ಇನ್ನೇನು, ನಾಳೆ ಬಿಟ್ಟು ನಾಡಿದ್ದು ಗಣೇಶನ ಹಬ್ಬ ಬರ್ತಾ ಇರೋದ್ರಿಂದ ಹಬ್ಬ ಅಂದ ತಕ್ಷಣ ಮನಸ್ಸಿಗೆ ಏನೇನೆಲ್ಲ ನೆನಪಾಗುತ್ತೆ ಅಂದರೆ ಮನೆ ಸ್ವಚ್ಛ ಮಾಡೋದು, ವಿಶೇಷ ಅಡುಗೆ, ಪೂಜೆ, ಬಂಧು ಬಳಗ, ಹೊಸ ಬಟ್ಟೆ, ಇದೆಲ್ಲವೂ ನೆನಪಾಗತ್ತೆ. ಒಂದು ಕಾಲದಲ್ಲಿ ಹಬ್ಬಕ್ಕೆ ಹೊಸ ಬಟ್ಟೆ ಅಂತ ಅಂದರೆ ಹಬ್ಬದಲ್ಲಿ ಮಾತ್ರನೇ ಹೊಸ ಬಟ್ಟೆ ತಗೋತಾ ಇದ್ದಿತ್ತು. ಆ ಹಬ್ಬದ ಟೈಮಲ್ಲಿ ಒಂದು 10 ದಿನಕ್ಕೆ ಮುಂಚೆ ಯಾವತ್ತಪ್ಪ ಹೋಗೋಣ, ಶಾಪಿಂಗ್ ಹೋಗೋಣ, ಅಮ್ಮನ ಕರ್ಕೊಂಡು ಈ ಬಟ್ಟೆ ತಗೊಳ್ಳೋಣ, ಈ ಕಲರ್ದು ಬೇಕು ನನಗೆ, ಈ ಥರ ಒಂದು ಸಮಯ ಇತ್ತು. ಈಗ ಮೊಬೈಲಲ್ಲೇ ಎಲ್ಲ ಆನ್ಲೈನಲ್ಲೇ ನಾವು ಬುಕ್ ಮಾಡಿ ತಕ್ಷಣವೇ ತಗೊಂಡು 2 ದಿನದಲ್ಲಿ ರಿಟರ್ನ್ ಮಾಡೋದು, ಮತ್ತು ತಗೊಳ್ಳೋದು, ಬೇಕಿರೋದು ಕಳಿಸೋದು, ಈ ತರಹದ ಚರ್ಚೆಯಲ್ಲಿ ಅಂದರೆ ಮುಂಚಿನ ದಿನದಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇದ್ದಿದ್ರಲ್ಲಿ ತುಂಬ ಸಂತೋಷ ಕೊಡ್ತಾ ಇತ್ತಾ ಅಥವಾ ಈಗ್ಲಾ ಅಂತ ನಿಮಗೆ ಏನನ್ನಿಸ್ತಾ ಇದೆ? ಶಾಪಿಂಗ್ ಏನೋ ಸುಲಭ ಆಗಿದೆ, ಆದರೆ ವರ್ಷಕ್ಕೆ ವರ್ಷದಲ್ಲಿ ಒಂದು ಹೊಸ ಬಟ್ಟೆ ತಗೋತಾ ಇದ್ದಿದ್ದ ಖುಷಿ ಈಗ ಅಷ್ಟಿಲ್ವಾ ಅಂತ ಅನ್ನಿಸ್ತಾ ಇದೆಯಾ? ಅಥವಾ ಸೌಲಭ್ಯ ಹೆಚ್ಚಾಗ್ತಾ ಇದ್ದಂಗೆ ಸಂಭ್ರಮ ಏನಾದರೂ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆಗಳನ್ನ ನಮಗೆ ವಾಟ್ಸ್ಆ್ಯಪ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480909010013.

ಕನಸಿನ ಲೋಕದಲ್ಲಿ ನಾವು ಹಬ್ಬದ ಸಂಭ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಮುಂಚೆ ಎಷ್ಟೋ ವರ್ಷಗಳ ಮುಂಚೆ ಹಬ್ಬದ ಸಂಭ್ರಮದಲ್ಲಿ ಹೇಗಿರ್ತಾ ಇತ್ತು, ಹಾಗೆ ಈಗಿನ ದಿನಗಳಲ್ಲಿ ಹಬ್ಬ ಅದರ ಆಡಂಬರದ ಬಗ್ಗೆ ಏನೆಲ್ಲ ನಮ್ಮ ಕೇಳುಗರ ಅನಿಸಿಕೆಗಳು ಅಂತ ಮೆಸೇಜ್ ಮಾಡೋದಕ್ಕೆ ಹೇಳಿದ್ವಿ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ, ನಂಬರ್ ಎಂಡಿಂಗ್ ವಿತ್ 13634 ಅವರು ಹೇಳ್ತಾ ಇದ್ದಾರೆ, ಹೌದು ಹಬ್ಬಗಳೆಲ್ಲ ಆಡಂಬರವೇ ಜಾಸ್ತಿ ಆಗಿದೆ ಇತ್ತೀಚೆಗೆ, ಮುಂಚೆ ಥರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನು ಅವರು ಮೆಸೇಜ್ ಮಾಡಿದ್ದಾರೆ, ನಮ್ಮ ಹಳೆಯ ದಿನಗಳ ಸಂಭ್ರಮಗಳೇ ಚೆಂದ ಇದ್ವು, ಅರಿಯದ ವಯಸ್ಸು ಆಡುವ ಮನಸ್ಸು, ಈಗೇನು ಬೇಕಿದ್ರೂ ತಕ್ಷಣಕ್ಕೆ ಮನೆ ಬಾಗಿಲಿಗೆ ಬರುತ್ತೆ, ಖುಷಿನೇ ಇಲ್ಲ, ಹಬ್ಬ ಮಾಡಬೇಕು ಮಾಡ್ತೀವಷ್ಟೇ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಟಿ ವಿ ಸರ್ಕಲ್ ಹೊಸದುರ್ಗದಿಂದ

ಚಿದಾನಂದ್ ಅವರು ಮೆಸೇಜ್ ಮಾಡಿ, ಮೊದಲೆಲ್ಲ ಹಬ್ಬ ಹರಿದಿನಗಳೇ ಚೆಂದ ಇತ್ತು, ಆಗ ತಕ್ಷಣ ಬಟ್ಟೆ ಬರೇ ತಗೊಳ್ಳಿಕ್ಕೆ ಕಾಸು ಇರ್ತಾ ಇರಲಿಲ್ಲ, ಆದರೆ ಈಗ ಎಷ್ಟಿದ್ರೂ ಅದರ ಖುಷಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಾಣವ ವೀರೇಶ್ ಚಿನ್ನು ಅವರು ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ, ಹಬ್ಬ ಹರಿದಿನಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸುಮಧುರವಾದ ಹಾಡುಗಳ ನಂತರ ಮುಂದಿನ ಮೆಸೇಜ್ಗಳನ್ನ ನೋಡೋಣ.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ POP ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ

0: ಪೂರ್ತಿ ಮನೆಗೆ ಬರಲಿ.
1: ಪಪ್ಪ ಮರಿಯಾ ಅರಸೋ ನಮ್ಮ ಏರಿಯಾ.
0: ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
1: ನಗುವ ನಮ್ಮ ಜಮನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ.
0: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
1: ಗಣಪತಿ ಬಪ್ಪ ಮೋರಿಯ, ಹಗಸೋ ನಮ್ಮ ಏರಿಯ.
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ,
2: ಹಬ್ಬದ ಬಗ್ಗೆನೇ ಮಾತಾಡ್ತಾ ಸಾಕ್ತಾ ಇದ್ವಿ ನಾವು. ಮುಂಚಿನ ದಿನಗಳಲ್ಲಿ ಹಬ್ಬ ಹರಿದಿನಗಳ ಆಚರಣೆ ತುಂಬ ಖುಷಿ ಕೊಡ್ತಾ ಇತ್ತ, ಅಥವಾ ಇತ್ತೀಚಿನ ದಿನಗಳಲ್ಲಿ ಅಂತ. ನಮಗೆ ಬಂದಿರೋ ಮೆಸೇಜಸ್ ಎಲ್ಲ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಆಡಂಬರವೇ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ವೀರೇಶ್ ಚಿನ್ನು ಅವರು, ಗಂಗಾಧರಯ್ಯ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಮುಂಚೆ ಎಲ್ಲರೂ ಒಂದೇ ಸೂರಿನಡಿ ಕೂತು ಕಷ್ಟ ಸುಖ ವಿಚಾರಿಸಿ ನಗುತ್ತಾ ಕಾಲ ಕಳೀತಾ ಹಬ್ಬವನ್ನು ಆಚರಿಸ್ತಾ ಇದ್ವಿ, ಈಗ ಅದನ್ನು ಮಿಸ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಅವರು ಕೂಡ, ಹಿಂದಿನ ಕಾಲದಲ್ಲಿ ಸಂಪ್ರದಾಯದ ರೀತಿಯಲ್ಲಿ ಹಬ್ಬದ ಸಂಭ್ರಮ ಮನೆ ಮತ್ತು ಮನದಲ್ಲಿ ಕಳೆ ಕಟ್ತಾ ಇತ್ತು. ನಮ್ಮ ಉಡುಗೆ ತೊಡುಗೆಗಳು ಸಡಗರ ಈಗ ಜಾಸ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಅರಸೀಕೆರೆ ತಾಲೂಕಿಂದ ಜಯಣ್ಣ ಶಶಿವಾಳ ಅವರು ಮೆಸೇಜ್ ಮಾಡಿ, 80ರ ದಶಕದ ಹಬ್ಬಗಳು ಚೆನ್ನಾಗಿತ್ತು, ಅಪರೂಪದ ಶರ್ಟ್ಗಳು ಅವಾಗ, ಈಗ ಮಾಲಲ್ಲಿ ಹೋಗಿ ತಗೊಂಡು ಬರೋದು ಅಷ್ಟು ಖುಷಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀರಾಮ್ಪುರ ಮೈಸೂರಿಂದ ಡಾಕ್ಟರ್ MD ಕೃಷ್ಣ ಅವರು, ಹಬ್ಬಕ್ಕೆ ಹೊಸ ಬಟ್ಟೆ ಅಂದಾಗ ನೆನಪಾಗೋದು, ನಾನು ಚಿಕ್ಕವನಿಗಿದ್ದಾಗ ಟೇಲರ್ ಅಂಗಡಿ ಅಲ್ಲಿದ್ದು ಹೊಸ ಬಟ್ಟೆ ಹಾಕಿದ್ದೆ ಮಜಾ, ಈಗ ಆ ಥ್ರಿಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂದರೆ, ನಾಗೇಂದ್ರ ತಾವರೆಕೆರೆ ಅವರು, ಅವರು ಕೂಡ ಕನಸಿನ ಲೋಕ ಹಾಡುಗಳು ಹಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಡಂಬರದ ಹಬ್ಬ ಈಗ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆನಂದ್ ಕುಲಕರ್ಣಿ ಸೂಲೆಪೇಟ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ, ಅವರ ಮೆಸೇಜ್ ಕೂಡ ನೋಡೋಣ ಮತ್ತಷ್ಟು ಗೀತೆಗಳ ನಂತರ.

ಹಿಂದಿನ ಕಾಲದ ಹಬ್ಬದ ಆಚರಣೆ ಹಾಗೂ ಈಗಿನ ಈಗ ನಡೆಸ್ತಿರೋ ಅಂತ ಆಚರಣೆಯ ಬಗ್ಗೆ ಮಾತಾಡ್ತಾ ಇದ್ರೆ ಹೆಚ್ಚಿನ ಕೇಳುಗರೆಲ್ಲರ ಅನಿಸಿಕೆ ಕೂಡ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ದ ಹಬ್ಬ ಹರಿದಿನಗಳ ಖುಷಿ ಸಂತೋಷ ಸಂಭ್ರಮವೇ ಹೆಚ್ಚು, ಈಗ ಆಡಂಬರವೇ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಅಂದರೆ ಆನಂದ್ ಕುಲಕರ್ಣಿ ಸುಲೇಪೇಟ ಇವರ ಅನಿಸಿಕೆ ಕೂಡ ಹಾಗೆ ಹಿಂದಿನ ಕಾಲದಲ್ಲೇ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಪರಶುರಾಮ್ ಬ್ಯಾಡಗಿ ಅವರು ಕೂಡ ಮುಂಚೆ ಅಂಗಡಿಗೆ ಹೋಗಿ ಬಟ್ಟೆ ತಗೋತಾ ಇದ್ದಿದ್ದೆ ಚೆನ್ನಾಗಿತ್ತು, ಈಗೆಲ್ಲ ಆನ್ಲೈನ್ ಅಷ್ಟು ಖುಷಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂತೋಷ್ ಅವರು ಕೋರಮಂಗಲದಿಂದ ಕೂಡ ಮೊದಲು ಒಂದು ಊರಿಗೆ ಒಂದು ಗಣೇಶ ಕೂರಿಸ್ತಿದ್ರು, ಆವಾಗ ಗಣೇಶ ಪೆಂಡಾಲ್ ಹಾಕಿ ಅಲ್ಲಿಗೆ ಹೋಗಿ ಬರ್ತಾ ಇದ್ವಿ, ಈಗ ಬೀದಿ ಬೀದಿಲಿ ಇಡ್ತಾರೆ, ಕಾಂಪಿಟೇಷನ್ ಲೋಕ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದಾವಣಗೆರೆ ಮಣಿಕಂಠ ಅವರು ಕೂಡ ಮುಂಚಿನ ಕಾಲದಲ್ಲಿ ಬಡತನದಲ್ಲೂ ಹಬ್ಬ ಸಂಭ್ರಮ ಇರ್ತಾ ಇತ್ತು, ಈಗ ದುಡ್ಡು ಎಲ್ಲರ ಕೈಯಲ್ಲಿದೆ ಆದರೆ ಹಬ್ಬದಲ್ಲಿ ಸಂಭ್ರಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್ ಇವರ ಮೆಸೇಜ್ ಕೂಡ ಬಂದು ತಲುಪಿದೆ. ಹಾಗೆ ಹರಿಹರದಿಂದ ಇವರು ಕೂಡ 70-80s ಹಬ್ಬದ ಫೋಟೋನ ನಾವು ಗೂಗಲ್ ಇಮೇಜ್ ಆಗಿ ಕನ್ವರ್ಟ್ ಮಾಡಿ ನೋಡಿ ಖುಷಿ ಪಡಬೇಕಷ್ಟೇ, ಈಗ ಆ ಹಬ್ಬದ ಖುಷಿ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಕೂಡ ಎಲ್ಲರ ಮೆಸೇಜಸ್ ಕೂಡ ನಮ್ಮನ್ನು ಬಂದು ತಲುಪಿದೆ. ಎಲ್ಲರ ಅನಿಸಿಕೆ ಕೂಡ ಒಂದೇ ಆಗಿದೆ, ಇತ್ತೀಚಿನ ದಿನಗಳಲ್ಲಿ ಆಡಂಬರ ಜಾಸ್ತಿ ಆಗಿದೆ, ಖುಷಿ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ ಮಳವಳ್ಳಿಯಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ನೀವೆಲ್ಲರ ಮೆಸೇಜಸ್ಗೆ ಧನ್ಯವಾದಗಳು. ಮತ್ತಷ್ಟು ಈ ಪದ ಹಾಡುಗಳನ್ನ ಕೇಳ್ತಾ ಸಾಗೋಣ.

0: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
1: ನಗುವ ನಮ್ಮ ಜಮನ
2: ಓ ಗಣೇಶ,
1: ನಗಿಸೋ ನಮ್ಮ ಜನನ
2: ಓ ಗಣೇಶ,
1: ಕಾಪಾಡು
0: ಕಾಪಾಡು. ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
1: ಗಣಪತಿ ಬಪ್ಪ ಮೋರಿಯ, ಅರಸೋ ನಮ್ಮ
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ,
3: ಕನಸಿನ ಲೋಕದಲ್ಲಿ ನಾವು ಮಾತಾಡ್ತಾ ಇದ್ವಿ ಹಬ್ಬ ಆಚರಣೆಯ ಬಗ್ಗೆ. ಅನು ಅವರು ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನಮ್ಮ ಕೇಳುಗರೆಲ್ಲ ನಾವೆಲ್ಲರೂ ಒಬ್ರಿಗೊಬ್ರು ಯಾರು ಫ್ರೆಂಡ್ಸ್ ಅಲ್ಲ, ಆದರೆ ನಮ್ಮ ಅನಿಸಿಕೆಗಳು ಮಾತ್ರ ಎಲ್ಲರದು ಒಂದೇ. ನಾವು ಮುಂಚೆ ಆಚರಿಸ್ತಾ ಇದ್ದಿದ್ದ ಹಬ್ಬ ಹರಿದಿನನೇ ಚೆನ್ನಾಗಿತ್ತು, ಈಗೆಲ್ಲ ಆಡಂಬರದ ಹಬ್ಬ ಅಂತ ಪ್ರತಿಯೊಬ್ಬರು ಅದನ್ನೇ ರಿಪ್ಲೈ ಮಾಡಿದ್ದೀವಿ ನಾವು. ಆಕಾಶವಾಣಿ ಕೇಳುಗರೆಲ್ಲ ಒಂದೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಾರು ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಕೂಡ. ಎಲ್ಲರ ಮೆಸೇಜಸ್ಸಲ್ಲೂ ಹಳೆಯ ಹಬ್ಬದ, ಹಳೆಯ ದಿನಗಳ ಹಬ್ಬದ ಖುಷಿಯೇ ಹೆಚ್ಚು ಕಾಣಿಸ್ತಾ ಇದೆ. ಹಾಗೆ ಮತ್ತೆ ಹರಿಹರದಿಂದ ಅಮೃತ್ ವಿದ್ವತ್, ಶಿವಪ್ರಿಯ, ಶಿವಪ್ರಸಾದ್ ಹಾಗೂ ಸಿದ್ದೇಶ್ ಅವರು ಮೆಸೇಜ್ ಕೂಡ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಎನ್ ಆರ್ ಕಾಲೋನಿಯಿಂದ ಮೀರಾ ಶ್ರೀನಿವಾಸ್ ಅವರು, ಅಲ್ಲ ಎನ್ ಆರ್ ಕಾಲೋನಿ ಅಲ್ಲ, ಮೀರಾ ಶ್ರೀನಿವಾಸ್ ಮಲ್ಲೇಶ್ವರದಿಂದ ಮೆಸೇಜ್ ಮಾಡಿದ್ದಾರೆ. ಎನ್ ಆರ್ ಕಾಲೋನಿ ಎ ಪಿ ಎಸ್ ಗ್ರೌಂಡು ಮತ್ತು ಗಣೇಶ ಪೆಂಡಲಲ್ಲಿ ಗಣೇಶನ್ನ ಕೂಡಿಸಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಈಗ ಖುಷಿ ಕೊಡುತ್ತೆ. ಮುಂಚೆ ಎಲ್ಲನೂ ತುಂಬ ಸಂಗೀತಮಯವಾಗಿ ಇರ್ತಾ ಇತ್ತು, ಮತ್ತು ಕರ್ನಾಟಕ ಸಂಗೀತ ಈ ಥರದ್ದು ತುಂಬ ಕೇಳಿಸ್ತಾ ಇತ್ತು. ಈಗ ಕೆಲವೊಮ್ಮೆ ಆ ಹಾಡುಗಳು ಅಥವಾ ಆ ಆಡಂಬರದ ಬಗ್ಗೆ ಅಷ್ಟು ಖುಷಿ ಇಲ್ಲ, ಆದರೆ ಈ ಎ ಪಿ ಎಸ್ ಗ್ರೌಂಡ್ಸಲ್ಲೆಲ್ಲ ಮಾಡುವಂತಹ ಹಬ್ಬ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಭಾಕರಯ್ಯ ಅವರು ಕೂಡ ಹಂಪನೂರು ಗ್ರಾಮ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಅರ್ಥಪೂರ್ಣವಾದ ಸಾಹಿತ್ಯ ಮತ್ತು ಮಧುರ ಸಂಗೀತದ ಗೀತೆಗಳು ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಮತ್ತಷ್ಟು ಹಾಡನ್ನು ಕೇಳ್ತಾ ಸಾಗೋಣ.

ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಭವ್ಯ ಗಿರೀಶ್. 11:53 ಇದೀಗ 11:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ 11:10 ನಾಳೆ ಬೆಳಗ್ಗೆ 5:53 ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ ದೆಹಲಿಯ ಎಫ್ಎಂ ಗೋಲ್ಡ್ನ ಸಹ ಪ್ರಸಾರದಲ್ಲಿ. ನಮ್ಮ ಮುಂದೆ ಒಂದು ಭವಿಷ್ಯವಿದೆ, ನಾಳೆ ಇದೆ, ಅದರ ಜೊತೆ ಜೊತೆಗೆ ಕನಸುಗಳಿವೆ, ಆಶಯಗಳಿವೆ. ಅವೆಲ್ಲವನ್ನ ಪೂರ್ಣಗೊಳಿಸುವತ್ತ ಹೆಜ್ಜೆ ಹಾಕೋಣ ಎನ್ನುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತಿದ್ದೇನೆ. ನಿಮ್ಮ ಆರ್ಜೆ ಭವ್ಯ ಗಿರೀಶ್.

अम्मा क्या नशा नशा सा है, बोलिए न बोलिए, सब सुना

क्या नशा नशा सा है, बोलिए ना बोलिए सब